0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಮನುಷ್ಯನ ಸ್ವಭಾವವೇ ಬಹಳ ವಿಚಿತ್ರ. ಅವನಿಗೆ ತನ್ನ ಜ್ಞಾನದ ಬಗ್ಗೆ ಅಹಂಕಾರವಿದೆ, ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನ ಇಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ 3 ಆಗಸ್ಟ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30

ನಿಮಿಷಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 1:00 to 1:30 ಹಾಸ್ಯ ಹೊನಲು ಹಾಸ್ಯ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ ಮರಾಠಿ ಸಮಯ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ಕೇಳ್ತಾ ಇದ್ದೀರಾ, ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಮಲೆಯ ಮಾದೇಶ್ವರನಿಗೆ ಸುಪ್ರಭಾತವು, ಆಕಾಶದ ಮೇಲೆ ಆ ಸೂರ್ಯ ಬಂದ ಸ್ವಾಮಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಆತ್ಮಲಿಂಗದ ಮಹಿಮೆಯ ಸಾರ ರುದ್ರಾಕ್ಷಿ ಪ್ರಿಯನ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ. ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ಶಿವನಿಗೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀಕಂಠ ವಿಷಕಂಠ, ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಗಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ದಾರಿ ತೋರಿ ಪೊರೆಯೋ ಶಶಿಶೇಖರ ಚಂದ್ರಚೂಡದರ ಕಿರಿಚ ರಮಣ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಗಂದ್ವಡಲ ಹೊರೆಯ ಹೋಯಿತೆನ್ನ ಸಂಸಾರ, ಸಂಸಾರ ಅಂದ್ರೆ ಜೀವನ, ನನ್ನ ಜೀವನವೇ ಹೋಯ್ತು, ಆಯುಷ್ಯನೇ ಹೋಯ್ತು, ಬರೇ ಇದನ್ನ ಇದಕ್ಕೆ ಸಮಾಧಾನ ಮಾಡೋದಕ್ಕೆ, ಇದನ್ನ ತೃಪ್ತ ಪಡಿಸೋದಕ್ಕೆ ಹೋಯ್ತು. ಆದರೆ ಆಗಲಿ, ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ. ಇದನ್ನೇ ಮಾಡೋದಕ್ಕಾಗಿ ಅನೇಕ ವರುಷ ವರುಷಗಳೇ ವಾದು, ಜನ್ಮ ಜನ್ಮಗಳೇ ವಾದು, ಆದರೆ ಹೇಯ ಅನಿಸಲಿಲ್ಲ. ಇನ್ನೂ ಅದೇ ಮಾಡ್ತಾ ಇದ್ದೀವಿ, ಇನ್ನೂ ಅದರಲ್ಲೇ ಬೆರೆತು ಹೋಗಿ ಬಿಟ್ಟೇವಿ. ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ. ಇನ್ನಿದನ ಬೇಡಪ್ಪ, ಇದರಿಂದ ಸ್ವಚ್ಛಂದವಾಗಿ ಪ್ರತ್ಯೇಕ ಆಗಿ ಇರಬೇಕು, ಜಗತ್ತಿನಲ್ಲಿ ಆನಂದವಾಗಿರಬೇಕಂತ ಅನಿಸ್ತಾ ಇಲ್ಲ. ಬರೀ ಇದ ಆಯ್ತು, ಹಗಲ ರಾತ್ರಿ ಹಗಲ ರಾತ್ರಿ. ಏನಾಯಿತು ಅಂದರೆ ಇದೊಂದು ಬೆಂದ ಒಡಲನ್ನ ಇದನ್ನ ತೃಪ್ತಗೊಳಿಸುವ ಪ್ರಯತ್ನ ತೇವಿನ ಏನು ಆಗಿ ಕುಂದದೆ ನೆನೆಯಲಿಯದೆ. ಎಷ್ಟು ಚೆನ್ನ, ಸದಾಶಿವನ ನೆನೆಯಲಿ ಕೊಂದುದಯ್ಯ ಮುಗಿಸ್ತು ಜೀವನವನ್ನ, ಹಾಳ ಮಾಡ್ತು ನನ್ನ ಬದುಕನ್ನ ಅಂತ ಎಷ್ಟು ಚೆನ್ನಾಗಿ ಹೇಳಿ. ಎಂಥದರಲ್ಲಿ ಮುಳುಗಿ ಹೋಗ್ತೀವಿ, ಮುಳುಗಿ ಹೋಗ್ತೇವೆ. ಇದು ಮೋಹ ಪಂಕ, ಇದೊಂದು ಬಗೆಯ ರಾಡೆ, ಇದರಾಗ ಮುಳುಗಿ ಬಿಟ್ಟೇವಿ ಗೊತ್ತಾಗದು. ಒಬ್ಬ ಶ್ರೀಮಂತ ನೋಡಬೇಕು ಮನುಷ್ಯನ ಬಯಕೆಗಳು ಭಾವನೆಗಳು ಎದರಲ್ಲಿ ನಾವು ತನ್ಮಯರಾಗ್ತೀವಿ. ಒಂದು ಸಲ ಪ್ರಯಾಣ ಮಾಡ್ತಾ ಇದ್ದ, ಪ್ರಯಾಣ ಮಾಡ್ತಾ ಇದ್ದ, ಅದು ಮಧ್ಯದಲ್ಲಿ ಅರಣ್ಯದ ಭಾಗ. ಈತ ಅರಣ್ಯದ ಮಾರ್ಗದಿಂದ ಆ ಕಡೆ ಹೋಗಬೇಕು. ಪ್ರಯಾಣ ಮಾಡ್ತಾ ಮಾಡ್ತಾ ಅರಣ್ಯ ಎಲ್ಲಿ ಆರಂಭ ಆಗ್ತಿತ್ತೋ ಅಲ್ಲಿಗೆ ಬಂದ. ಅವಾಗ ಸೂರ್ಯ ಮುಳುಗುವ ಹಂತಕ್ಕೆ ಬಂದಿದ್ದ. ಅಲ್ಲಿ ಒಬ್ಬ ಸಂತ ವಾಸ ಮಾಡಿದ್ದ ಅರಣ್ಯದ ಹೊರಭಾಗದಲ್ಲಿ. ಈತ ಬಂದ, ಸಂತರ ಹತ್ತಿರ ಹೋದ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಕೂತ. ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದರು. ಅರಣ್ಯ ದಾಟಿ ಆಚೆ ಕಡೆ ಹೋಗಬೇಕು, ಅಲ್ಲಿಗೆ ಮುಟ್ಟಬೇಕಾಗಿದೆ ಅಂತ ಹೇಳ್ದ. ಅವಾಗ ಆತ ಹೇಳ್ದ, ಸಂತ ಈಗ ಹೋಗಬೇಡ, ರಾತ್ರಿ ಕಾಲ, ಅರಣ್ಯ ಮೊದಲೇ, ಅಂಥಲ್ಲಿ ನೀನು ಸುರಕ್ಷಿತವಾಗಿ ತಲುಪೋದು ಕಷ್ಟ, ಇಲ್ಲೇ ವಾಸ ಮಾಡು, ಬೆಳಿಗ್ಗೆ ಹೋಗುವೆ ಅಂತ ಹೇಳಿದರು. ಆದರೆ ಕೇಳಬೇಕಲ್ಲ ಮನಸ್ಸು. ಆತ ಹೇಳ್ದ, ಗುರುಗಳೇ ನಾನು ಹೋಗಲೇಬೇಕಾಗಿದೆ, ನಾನು ಅವಶ್ಯ ಹೋಗಬೇಕು, ಹೋದರೆ ಹೋಗು, ನಾನೊಂದು ಎರಡು ಮೂರು ಸಾಮಾನ ಕೊಡ್ತೇನೆ, ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನು ಬಳಸಿಕೊಂಡು ಹೋಗುವ. ಮೊದಲನೇದ್ದು ಅವರು ಹೇಳಿದರು, ಆ ಕಡೆ ಈ ಕಡೆ ಬಹಳ ನೋಡಕ್ ಹೋಗಬೇಡ, ನೀ ದಾರಿ ಏನು ಹಿಡದೆಯಲ್ಲ, ನೇರವಾಗಿ ಹೋಗು. ಎರಡನೇದ್ದು ಇದೊಂದಿಷ್ಟು ಎಣ್ಣೆ ಕೊಡ್ತೇನೆ, ಇಲ್ಲಿ ಒಂದು ದೀವಟಿಗೆ ಕೊಡ್ತೇನೆ, ದೀವಟಿಗೆ ಉರುಸು, ಎಣ್ಣೆಯನ್ನ ಬಳಸು, ಆದ್ರೆ ಎಣ್ಣೆ ಎಷ್ಟದ ಅಂದ್ರೆ ನೀ ನೇರವಾಗಿ ಆ ಅರಣ್ಯ ದಾಟಷ್ಟು ಎಣ್ಣೆದ, ನೀ ಎಲ್ಲರ ನಡುವ ಅದನ್ನ ಇದನ್ನ ಮಾಡಕ್ ಹಾದಿ ಅಂದ್ರೆ ಎಣ್ಣೆ ಮುಗೀತದ, ಬದುಕಿನ ಎಣ್ಣೆ. ಅವಾಗ ಅದನ್ನ ತಗೊಂಡ, ಎಣ್ಣೆ ಮಗಿ ಒಂದು ಕೈಯೊಳಗೆ ಒಂದು ದೀವಟಿಗೆ, ಅದಕ್ಕೆ ಎಣ್ಣೆ ಹಾಕಿ ಅದನ್ನ ಹೊತ್ತಿಸಿ ಗುರು ಕೊಟ್ಟ. ಈತ ತಗೊಂಡು ಹೊರಟ, ಹಿಡಿದು ಹೋಗ್ತಿದ್ದ. ರಾತ್ರಿ ಆದ್ರೆ ಏನು ಬೆಳಕ, ಯಾವಾಗ ಕೈಯೊಳಗ ಬೆಳಕ, ಆನಂದವಾಗಿ ಹೋಗ್ತಾ ಇದ್ದ, ದಾರಿ ಸಾಕ್ತಾ ಇತ್ತು. ಪ್ರಾಣಿಗಳಿದ್ದು ಅದರ ದೇವಟಿಗೆ ನೋಡಿ ದೂರ ಹೋಗ್ತಿತ್ತು, ಸುರಕ್ಷಿತವಾಗಿತ್ತ. ಹಾದಿಯಿಂದ ಹೋಗುವಾಗ ಸಮೀಪ ಆ ದಾರಿಯ ಮಗ್ಗಲದಲ್ಲಿಯೇ ಏನೋ ಮಿಂಚದಂಗ ಆಗ್ತದ, ಒಮ್ಮೊಮ್ಮೆ ಬದುಕಿನಾಗ ಮಿಂಚದಂಗ ಆಗ್ತದ. ಡಾಲರ್ ಒಮ್ಮೊಮ್ಮೆ ಮಿಂಚ್ತವ, ಬಹಳ ಆಶ್ಚರ್ಯ. ಒಮ್ಮೊಮ್ಮೆ ಪ್ರಶಸ್ತಿಗಳೇ ಮಿಂಚಕ್ ಶುರುವಾಗ್ತಾವ. ಹಂಗ ಮಿಂಚದಂಗ ಅವ ಅಂದ, ಏನೋ ಅದ ನೋಡಿರೆ ನೋಡ್ಬೇಕು ಅನಿಸ್ತು. ಅವ ಗುರು ಹೇಳಿದ್ದಲ್ಲ ಮರೆತು ಎಣ್ಣೆ ಮಗಿ ಈ ಕಡೆ ದೇವಟಿಗೆ ಉರಿತಾದ ಹಿಡ್ಕೊಂಡು ಹೋಗಿ ನೋಡ್ದ. ಏನದು? ಅದು ಒಂದು ಹಂಡೆ, ಒಂದು ದೊಡ್ಡ ಹಂಡೆ ಮ್ಯಾಲ ಕಾಣಕತ್ತದ ನೆಲದಾಗ. ಅವ ಅಂದ, ಏನೋ ಇರ್ಬೇಕಿದ್ರಲ್ಲ ಹಂಡೆ ಅದ ಅಂದಾಗ. ಹಂಡೆ ಅಂದ್ರೆ ಗೊತ್ತಾಗ್ತದಲ್ಲ, ದೊಡ್ಡ ಪಾತ್ರೆ. ಏನದ ಅಂತ ಕುತೂಹಲದಿಂದ ಹಿಂಗ ತೆಗೆದ, ಬಂಗಾರದ ನಾಣ್ಯಗಳು, ಬಂಗಾರದ ನಾಣ್ಯ. ಅವಾಗ ಇಷ್ಟು ಸಂತೋಷ ಆಯ್ತು, ಸಿಕ್ತು ಅಂದ. ಶ್ರೀಮಂತ, ಮೊದಲೇ ಶ್ರೀಮಂತ. ಶ್ರೀಮಂತ ಇದರ ಅರ್ಥ ಏನು? ದ ಲವರ್ ಆಫ್ ವೆಲ್ತ್. ಹಣ ಇದ್ದಾವ ಶ್ರೀಮಂತ ಅಲ್ಲ, ಹೂ ಲವ್ಸ್ ವೆಲ್ತ್ ಈಸ್ ರಿಚ್. ಹಿ ಲವ್ಸ್ ವೆಲ್ತ್. ನೋಡ್ದ, ಭಾರಿ ಆನಂದ ಆಯ್ತು, ಬಹಳ ಸಂತೋಷ ಆಯ್ತು. ರಾತ್ರಿ ಒಂದು ವೇಳೆ ಗುರು ನನಗ ಅಲ್ಲೇ ಇಟ್ಕೊಂಡಿದ್ದ ಅಂದ್ರ ಇದನ್ನ ಕಳ್ಕೊತಿದ್ದೆ ಅಂದ. ಅದಕ್ಕೆ ಅವ ಸಂತ. ಸಂತ ಯಾಕೆ ಹೇಳ್ದ ಅಂದ್ರ ನನಗೆ ಸಿಗಬಾರದು ಅಂತ ಯೋಜನಾ ಹಾಕ್ಯಾನ. ಹಿಂಗ ಮಾಡಿ ಅಲ್ಲಿ ಕೂತ, ನೋಡ್ದ ದೊಡ್ಡದು. ಅವನಿಗೆ ಕುತೂಹಲ, ಎಷ್ಟು ಸಿಕ್ತು ಸರಿ, ಎಷ್ಟರೇ ಅದ ಒಳಗ ನಾಣ್ಯ ಅಂತ ನೋಡ್ಬೇಕು ಅಂದ. ಒಳಗೆ ಒಂದೊಂದು ನಾಣ್ಯ ಹೊರಗೆ ತೆಗೆದು ಹಿಂಗಿಟ್ಟ, ಬರೋಬ್ಬರಿ 999 ನಾಣ್ಯಗಳಿದ್ದು ಬಂಗಾರದ್ದು. ಅವ ಅಂದ, ಒಂದು ಕಡಿಮೆದಲ್ಲ ಅಂದ. ಬೌತರ ಎಣಸೋದರಲ್ಲಿ ತಪ್ಪಾಗಿರಬೇಕು. ಯಾವಳಿಕ ಎರಡನೇ ಸಲ ಹೊರಗಿಂದ ತೆಗೆದ, ಒಳಗೆ ಹಾಕಕ್ ಶುರು ಮಾಡ್ದ. 1, 2, 3 ಬರೋಬ್ಬರಿ ಅದು 98 ಆತು. ಅವ ಅಂದ, ಎಲ್ಲೋ ತಪ್ತಾದ, ಈ ಸಲ ಎಣಿಸಬೇಕು ಅಂದ. ಹಿಂಗ ತೆಗೆದು ಮ್ಯಾಲೆ ಎಣಸಾಕ್ ಶುರು ಮಾಡ್ದ. ಬರೋಬ್ಬರಿ 1000 ಇತ್ತು ನಾಣ್ಯ, ಆದ್ರೆ ಎಣ್ಣೆ ಮುಗಿದೋಗಿತ್ತು. ಗೊತ್ತಾಯ್ತಲ್ಲ, 1000 ಸಿಕ್ಕಿತ್ತು ನಾಣ್ಯ, ಆದ್ರೆ ಎಣ್ಣೆ ಮುಗಿದು ಹೋಗಿತ್ತು. ಬಂಗಾರದ ನಾಣ್ಯ ಸಿಕ್ಕಿದ್ದು, ಎಣ್ಣೆ ಮುಗಿದು ಹೋಗಿತ್ತು. ದೇವಟಿಗೆ ಆರ್ತು. ಆತ ಸುತ್ತ ಮುತ್ತ ಪ್ರಾಣಿಗಳು ಇದ್ವಲ್ಲ, ಏನ್ ಆನಂದ ಪಟ್ಟು. ಇವನು ಬೆನ್ನತ್ತೆ ಹೊಂಟಿದ್ದು, ಅವು ಇಟ್ಟಿದ್ದು ಗಡಿಗೆಯಲ್ಲಿ. ಮನುಷ್ಯನ ಹಿಡಿಬೇಕಾದ್ರೆ, ಮನುಷ್ಯ ಪ್ರಾಣಿಗಳನ್ನು ಹಿಡಿಬೇಕಾದ್ರೆ ಬಲಿ ಹಾಕ್ತಾನ. ಇವನು ಹಿಡಿಬೇಕಾದ್ರೆ ಏನೂ ಬಲಿ ಹಾಕಬೇಕಾಗಿಲ್ಲ, ಒಂದು ಕೊಡ ಇಟ್ಟರೆ ಸಾಕು, ಒಂದು ಹಂಡೆ. ಹಂಗ ಮಾಡಿದ್ದು ಮುಗಿತು. ಎಣ್ಣೆ ದೀಪ ಆರ್ತು, ಅವು ಆಕ್ರಮಣ ಮಾಡಿದು ಆಹಾರ ಆಯ್ತು. ಆದ್ರೆ ಗಡಿಗೆ ನಕ್ತು, ಹಂಡೆ ನಕ್ತು. ಮನುಷ್ಯನೇ, ಮತ್ತಿನ್ನು ದಾರಿ ಕಾಯ್ತೀನಿ, ಬರ್ತಾರೆ ಮತ್ತೆ. ಮನುಷ್ಯ ಅನ್ನವನೇ ಹೀಗಿರೋದು. ಆಸಕ್ತಿ, ಅತಿಯಾದ ಆಸಕ್ತಿ, ಮೋಹ, ಅದರಾಗ ಎಣಸೋದರಾಗ ಮಗ್ನಾದ, ಮಗ್ನ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವ

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರದಲ್ಲಿ ಜ್ಞಾನವನ್ನು ಪಡೆದಿರುವವರು, ಸೊ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವರು ಎಲ್ಲವನ್ನ ಕಾಣಬಲ್ಲರು. ಮೂಢರು ಇದನ್ನು ಅರ್ಥ ಮಾಡಿಕೊಳ್ಳಲಾರರು. ಜೀವನ ಅಂದರೆ ಏನು? ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ? ಇದನ್ನೆಲ್ಲ ಮೂಢರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಭೌತಿಕ ದೃಷ್ಟಿಯಿಂದ ಕೂಡ ನಾವಿದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ಅಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸಃ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇವೆಲ್ಲವನ್ನೂ ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಸೊ ಆಧ್ಯಾತ್ಮಿಕ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಹಲವಾರು ಮಂದಿ ಆಧ್ಯಾತ್ಮಿಕವಾದಿಗಳಿದ್ದಾರೆ. ಆದರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ಇಲ್ಲದವರು ಜೀವಿಯ ದೇಹದಲ್ಲಿ ಹೇಗೆ ಬದಲಾವಣೆಗಳಾಗುತ್ತಿವೆ ಎನ್ನುವುದನ್ನು ಅವರು ಕಾಣಲಾರರು. ಸೊ ಈ ಸಂದರ್ಭದಲ್ಲಿ ಯೋಗಿನಃ ಎನ್ನುವ ಪದವು ಮಹತ್ವದ್ದು. ಇಂದು ಯೋಗಿಗಳೆಂದು ಕರೆಸಿಕೊಳ್ಳುವವರು ಅನೇಕರಿದ್ದಾರೆ. ಯೋಗಿಗಳ ಸಂಘಗಳೆಂದು ಕರೆಸಿಕೊಳ್ಳುವ ಎಷ್ಟೋ ಸಂಘಗಳಿವೆ. ಆದರೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ಅವರು ಕುರುಡರು. ಅವರು ಯಾವುದೋ ಬಗೆಯ ಅಂಗ ಸಾಧನೆಯ ಹುಚ್ಚಿಗೆ ಬಿದ್ದವರು. ದೇಹವು ದೃಢವಾಗಿದ್ದು ಆರೋಗ್ಯದಿಂದಿದ್ದರೆ ಸಾಕು, ಅವರು ತೃಪ್ತಿಪಟ್ಟುಕೊಳ್ಳುತ್ತಾರೆ. ಆದರೆ ಸೊ ನಾವು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇರೆ ಯಾವ ಮಾಹಿತಿ ಇರಲ್ಲ. ಆದರೆ ಮಾನವ ಜೀವನದ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು, ಭಗವಂತನ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅನ್ನೋದನ್ನು ಅವರು ಅರ್ಥ ಮಾಡಿಕೊಳ್ಳಲಾರರು. ಸೊ ಈಗ ವೈಜ್ಞಾನಿಕ ಲೋಕದಲ್ಲಿ ಕೂಡ ಹಲವಾರು ವಿಜ್ಞಾನಿಗಳಿದ್ದರು. ಈ ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತನಿದ್ದಾನೆ ಅಂತ ಅರಿತುಕೊಂಡವರು, ಅವರಲ್ಲೂ ಒಬ್ಬ ಆಲ್ಬರ್ಟ್ ಐನ್ಸ್ಟೈನ್ ಹಾಗೂ ಮತ್ತೊಬ್ಬ ಐಸಾಕ್ ನ್ಯೂಟನ್. ಸೊ ಇವರಿಬ್ಬರು ಕೂಡ ವೈಜ್ಞಾನಿಕ ಲೋಕಕ್ಕೆ ಮಹತ್ತರವಾದ ಕೊಡುಗೆಯನ್ನು ನೀಡಿದವರು. ಸೊ ಐಸಾಕ್ ನ್ಯೂಟನ್ಗೆ ತಿಳಿದಿತ್ತು ಈ ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತನಿದ್ದಾನೆ ಅನ್ನೋದನ್ನು, ಅವನು ತಿಳಿದಿದ್ದ. ಆದರೆ ಅವನ ಸ್ನೇಹಿತರೆಲ್ಲ ನಾಸ್ತಿಕರಾಗಿದ್ದರು. ಸೊ ಐಸಾಕ್ ನ್ಯೂಟನ್ ಏನು ಮಾಡ್ತಾನೆ, ಇವರಿಗೆ ನಾನು ಹೇಗಾದರೂ ಹೇಗೆ ತಿಳಿ ಹೇಳಬಹುದು ಅಂತ ಯೋಚಿಸ್ತಾ ಒಂದು ಭೂಮಿಯ ಮಾದರಿಯನ್ನು ಅವನು ತಯಾರಿಸುತ್ತಾನೆ. ತುಂಬ ಚೆನ್ನಾಗಿ ಆ ಭೂಮಿಯ ಮಾದರಿಯನ್ನು ತಯಾರಿಸಿ ತನ್ನ ಟೇಬಲ್ನ ಮೇಲೆ ಅವನು ಇಟ್ಟಿರ್ತಾನೆ. ಅವನ ಸ್ನೇಹಿತರು ಅವನನ್ನು ನೋಡೋದಕ್ಕೆ ಅಂತೇಳಿ ಬರ್ತಾರೆ ನೆಕ್ಸ್ಟ್ ಡೇ. ಅವರು ಈ ಭೂಮಿಯ ಒಂದು ಈ ಭೂಗೋಲದ ಈ ಮಾದರಿಯನ್ನು ನೋಡ್ತಾರೆ. ಅವರಿಗೆ ತುಂಬ ಅಂದರೆ ಇಷ್ಟ ಆಗುತ್ತೆ, ವಾವ್ ಇಷ್ಟೊಂದು ಚೆನ್ನಾಗಿ ಇದನ್ನು ತಯಾರಿಸಿರುವವರು ಯಾರು ಅಂತ ಅವರು ಕೇಳ್ತಾರೆ ಐಸಾಕ್ ನ್ಯೂಟನ್ ಹತ್ರ. ಐಸಾಕ್ ನ್ಯೂಟನ್ ಹೇಳ್ತಾನೆ, ಯಾರು ತಯಾರಿಸಲಿಲ್ಲ, ನಾನು ರಾತ್ರಿ ಮಲಗಿದ್ದೆ. ಮಲಗಿದ್ದಾಗ ದೊಡ್ಡದಾಗಿ ಸ್ಫೋಟಗೊಂಡಂತಹ ಶಬ್ದ ಒಂದು ಆಯಿತು, ಸ್ಫೋಟದ ಶಬ್ದ ನನಗೆ ಕೇಳಿ ಬಂತು. ನಾನು ಬಂದು ನೋಡಿದಾಗ ಇದು ನನ್ನ ಟೇಬಲ್ ಮೇಲೆ ತನ್ನಿಂತಾನೆ ಬಂದಿದೆ ಅಂತೇಳಿ. ಆಗ ಅವನ ನಾಸ್ತಿಕ ಸ್ನೇಹಿತರೆಲ್ಲ ಜೋರಾಗಿ ನಗ್ತಾರೆ. ಸೊ ಇದೆಂಥ ತಮಾಷೆ ಮಾಡ್ತಾ ಇದೆಯಾ, ಸೊ ಹೇಗೆ ಯಾರಾದರೂ ತಯಾರಿಸಿದೆ ಇದು ತನ್ನಿಂತಾನೆ ಬರೋದಕ್ಕೆ ಸಾಧ್ಯನಾ ಅಂತ ಅವರು ಹೇಳ್ತಾರೆ. ಆಗ ಐಸಾಕ್ ನ್ಯೂಟನ್ ಅವರಿಗೆ ಹೀಗೆ ಉತ್ತರಿಸುತ್ತಾನೆ, ಇಷ್ಟು ಚಿಕ್ಕ ಭೂಮಿಯ ಮಾದರಿಯ ಹಿಂದೆ ಇದನ್ನು ತಯಾರಿಸಿದವರು ಇಲ್ಲ ಅಂದರೆ ನೀವು ನಂಬೋದಿಲ್ಲ. ಇಷ್ಟೊಂದು ಸುಂದರವಾಗಿರುವಂತಹ ಈ ಪೃಥ್ವಿ, ಈ ಸೃಷ್ಟಿ, ಈ ಭೂಮಿ ಎಲ್ಲವೂ ಕೂಡ, ಈ ಭೌತಿಕ ಪ್ರಪಂಚ, ಇದು ಇದನ್ನು ಇಷ್ಟು ಚೆನ್ನಾಗಿ ಸೃಷ್ಟಿಸಿರುವಂತಹ ಸೃಷ್ಟಿಕರ್ತನೊಬ್ಬನಿದ್ದಾನೆ ಅಂತ ನೀವು ಯಾಕೆ ಒಪ್ಪಿಕೊಳ್ಳುವುದಿಲ್ಲ? ಇಷ್ಟು ಪುಟ್ಟ ವಸ್ತುವನ್ನು ತಯಾರಿಸಿದವರು ಇದರ ಹಿಂದೆ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಿದೆ. ಇಷ್ಟು ಸುಂದರವಾಗಿರುವಂಥ ಈ ಸೃಷ್ಟಿ, ಈ ಭೂಮಿಯನ್ನು ಸೃಷ್ಟಿಸಿರುವವರು ಸೃಷ್ಟಿಕರ್ತನಿದ್ದಾನೆ ಅನ್ನೋದನ್ನು ನಿಮಗೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಲ್ವಾ? ಅದು ಹೇಗೆ ನೀವು ಒಪ್ಪಿಕೊಳ್ತಾ ಇಲ್ಲ? ಯಾವುದೇ ಒಂದು ವಸ್ತು ತನ್ನಿಂತಾನೆ ಇಲ್ಲಿ ಉತ್ಪತ್ತಿಯಾಗೋದಕ್ಕೆ ಸಾಧ್ಯನಾ? ಖಂಡಿತವಾಗಲೂ ಸಾಧ್ಯವಿಲ್ಲ, ಅದನ್ನು ತಯಾರಿಸಿದವರು ಇರಲೇಬೇಕು. ಅದೇ ಥರ ಈ ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತನಿದ್ದಾನೆ ಅಂತ ತಿಳಿದುಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ. ಸೊ ವಿಜ್ಞಾನಿಗಳೇನು ಹೇಳ್ತಾರೆ, ಸೃಷ್ಟಿ ಹೇಗಾಯಿತು? ಎರಡು ಮ್ಯಾಟರ್ ಚಂಕ್ ಒಟ್ಟಿಗೆ ಬಂತು, ದೊಡ್ಡದಾದ ಸ್ಫೋಟವಾಯಿತು, ಭೂಮಿ ಸೃಷ್ಟಿಯಾಯಿತು, ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ ಅಲ್ವಾ? ಸೊ ಯಾವುದೇ ಒಂದು ಸ್ಫೋಟಗೊಂಡಾಗ ನಾಶವಾಗುತ್ತೆ ಅಲ್ವಾ, ಡಿಸ್ಟ್ರಕ್ಷನ್ ಅನ್ನುವಂಥದ್ದಾಗುತ್ತೆ ಹೊರತು ಏನಾದರೂ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯನಾ, ಸೃಷ್ಟಿ ಆಗಲಿಕ್ಕೆ ಸಾಧ್ಯನಾ? ಸೊ ಹೀಗೆ ಈ ಬಿಗ್ ಬ್ಯಾಂಗ್ ಥಿಯರನ್ನು ಇವಾಗಲೂ ನಾವು ನಂಬ್ತೀವಿ, ನಮ್ಮ ಮಕ್ಕಳೆಲ್ಲ ಅದನ್ನ ಸ್ಕೂಲಲ್ಲಿ ಕಲ್ತ್ಕೊಳ್ತಾರೆ, ಕಲಿತಾ ಇದ್ದಾರೆ. ಇವಾಗಲೂ ಭೂಮಿಯ ಸೃಷ್ಟಿ ಬಿಗ್ ಬ್ಯಾಂಗ್ ಥಿಯರಿಯ ಮೂಲಕ ಆಯಿತು, ಸೊ ಭಗವಂತ ಸೃಷ್ಟಿಸಿದ್ದಲ್ಲ ತನ್ನಿಂತಾನೆ ಆಯಿತು ಅಂತ ಹೇಳ್ತಾರೆ. ತನ್ನಿಂತಾನೆ ಯಾವುದು ಕೂಡ ಆಗೋದಿಲ್ಲ, ಪ್ರತಿಯೊಂದರ ಹಿಂದೆ ಭಗವಂತನಿದ್ದಾನೆ ಅನ್ನೋದನ್ನು ಅರಿತುಕೊಳ್ಬೇಕು. ಸೊ ಪ್ರಭುಪಾದರು ಹೇಳ್ತಾರೆ, ಓಕೆ ಬಿಗ್ ಬ್ಯಾಂಗ್ ಥಿಯರಿ ಈಗ ಸ್ಫೋಟದಿಂದ ಭೂಮಿ ಸೃಷ್ಟಿಯಾಯಿತು ಅಂತ ಕೆಲವರು ಹೇಳ್ಬೋದು. ಹಾಗಾದರೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬೇಕಲ್ಲ, ಆ ಸ್ಫೋಟವನ್ನು ಮಾಡಿದವರು ಯಾರು? ತನ್ನಿಂತಾನೇ ಯಾವುದಾದ್ರೂ ಸ್ಫೋಟವಾಗುತ್ತಾ? ಈಗ ಎಲ್ಲಾದರೂ ಬಾಂಬ್ ಸ್ಫೋಟಗೊಂಡಾಗ ಅಲ್ಲಿ ತಕ್ಷಣವೇ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ತಂಡವನ್ನು ಕಳಿಸ್ತಾರೆ ಅಲ್ವಾ? ಯಾರು ಇದನ್ನು ಸ್ಫೋಟಿಸಿದ್ರು, ಇದರ ಹಿಂದೆ ಏನು ಕಾರಣ ಇರ್ಬೋದು, ಏನು ಉದ್ದೇಶ ಇರ್ಬೋದು, ಎಲ್ಲವನ್ನು ತಿಳಿಯೋದಕ್ಕೆ ತನಿಖೆ ನಡೆಯುತ್ತದೆ. ಇಮಿಡಿಯೇಟಾಗಿ ಸರ್ಕಾರ ಅಲ್ಲಿಗೆ ತನಿಖಾ ತಂಡವನ್ನು ಇನ್ವೆಸ್ಟಿಗೇಷನ್ ಟೀಮನ್ನು ಅಲ್ಲಿಗೆ ಕಳಿಸ್ತಾರೆ ಅಲ್ವಾ? ಅವರು ಹೀಗೆ ತಿಳ್ಕೊಳ್ಳಲ್ಲ ತಾನೇ, ಈ ನಮ್ಮ ಭೂಮಿಯ ಸೃಷ್ಟಿಯೇ ಸ್ಫೋಟದಿಂದ ಆಯಿತು, ಬಿಗ್ ಬ್ಯಾಂಗ್ ಥಿಯರಿಯಿಂದ ಆಯಿತು, ಇನ್ಯಾಕೆ ನಾವು ಎಲ್ಲಿ ಸ್ಫೋಟಗೊಂಡ್ರೆ ಕೂಡ ತನ್ನಿಂತಾನೆ ಆಗ್ತಾ ಇರುತ್ತೆ, ನಾವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಸುಮ್ಮನೆ ಇರಲ್ಲ ಸರ್ಕಾರ, ತನಿಖೆಯನ್ನು ನಡೆಸುತ್ತೆ ಈ ಸ್ಫೋಟವನ್ನು ಯಾರು ಮಾಡಿದ್ರು ಅಂತೇಳಿ. ಸೊ ಇದೇ ಲಾಜಿಕ್ಕನ್ನು ಅವರು ಅಲ್ಲಿ ಉಪಯೋಗಿಸೋದಿಲ್ಲ, ಭೂಮಿಯ ಸೃಷ್ಟಿ ಸ್ಫೋಟದಿಂದ ಆಯಿತು ಅಂತ ಹೇಳ್ತಾರೆ, ತನ್ನಿಂತಾನೇ ಸ್ಫೋಟವಾಯಿತು ಅಂತಾರೆ, ಇಲ್ಲಿ ಆ ಸ್ಫೋಟವನ್ನು ಮಾಡಿದ್ರ ಹಿಂದೆ ಯಾರೋ ಇದ್ದಾರೆ, ಉಗ್ರಗಾಮಿಗಳಿದ್ದಾರೆ ಅನ್ನುವಂಥ ತನಿಖೆಯನ್ನು ನಡೆಸ್ತಾರೆ ಅಲ್ವಾ? ಸೊ ಆದ್ದರಿಂದ ನಾವು ವಿಜ್ಞಾನಿಗಳು ಹೇಳಿದ್ದನ್ನು ಎಷ್ಟು ಸುಲಭವಾಗಿ ನಂಬುತ್ತೀವೋ, ನಮ್ಮ ಶಾಸ್ತ್ರಗಳು ಹೇಳಿದ್ದನ್ನು ನಾವು ಯಾಕೆ ನಂಬೋದಿಲ್ಲ? ನಮಗೆ ನಮ್ಮ ಶಾಸ್ತ್ರದ ಬಗ್ಗೆ ನಂಬಿಕೆ ಅನ್ನುವಂಥದ್ದು ಇಲ್ಲ ಅಲ್ವಾ? ಸೊ ಈಗ ಇಲ್ಲಿ ನಾವು ಬದುಕೋದಕ್ಕೋಸ್ಕರ ಭಗವಂತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಅವರು ಇಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕು ಅಲ್ವಾ? ಈಗ ಉದಾಹರಣೆಗೆ ನಾವು ಉಸಿರಾಡುವಂಥ ಆಮ್ಲಜನಕವನ್ನು ಉಸಿರಾಡ್ತೇವೆ, ಇಂಗಾಲದ ಡೈಆಕ್ಸೈಡನ್ನು ನಾವು ಬಿಡ್ತೇವೆ. ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ಅವು ತಗೊಳ್ತವೆ, ಆಮ್ಲಜನಕವನ್ನು ಬಿಡುತ್ತವೆ. ಯಾರು ಮಾಡಿದರು ಈ ಅರೇಂಜ್ಮೆಂಟನ್ನು? ತನ್ನಿಂತಾನೇ ಎಲ್ಲವೂ ಆಯಿತಾ ಈ ಸೃಷ್ಟಿಯಲ್ಲಿ? ಸೊ ಬುದ್ಧಿವಂತನಾದವನು ಇದನ್ನು ಅಂದರೆ ಅವನಿಗೆ ಗೊತ್ತಾಗುತ್ತೆ, ಇದರ ಹಿಂದೆ ಸೃಷ್ಟಿಕರ್ತನಿದ್ದಾನೆ. ಸರಿಯಾದ ಸಮಯಕ್ಕೆ ಸೂರ್ಯ ಉದಯವಾಗುವಂಥದ್ದು, ಸರಿಯಾದ ಸಮಯಕ್ಕೆ ಸೂರ್ಯ ಅಸ್ತಾಂಗತವಾಗುವಂಥದ್ದು, ಎಲ್ಲವೂ ಪರ್ಫೆಕ್ಟಾಗಿ ನಡೆಯುತ್ತೆ ಈ ಪ್ರಕೃತಿಯಲ್ಲಿ. ಸೊ ಇದರ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಇಲ್ವಾ? ಇದನ್ನು ತಯಾರಿಸಿರೋರು ಖಂಡಿತವಾಗಲೂ ಇದ್ದಾರೆ ಅಂತ ತಿಳಿದುಕೊಳ್ಳೋದೇ ನಿಜವಾದ ಬುದ್ಧಿವಂತಿಕೆ. ಸೊ ಆದ್ದರಿಂದ ಯಾರು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದಿರುತ್ತಾರೋ ಅವರಿಗೆ ಎಲ್ಲವೂ ಸುಲಭವಾಗಿ ಅರ್ಥವಾಗುತ್ತದೆ. 12ನೇ ಶ್ಲೋಕ. ಯದಾದಿತ್ಯ ಗತಂ ತೇಜೋ ಜಗದ್ಭಾಸಯತಿ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಮೂಢರು ಸಂಗತಿಗಳು ಹೇಗೆ ಘಟಿಸುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಭಗವಂತ ಇಲ್ಲಿ ವಿವರಿಸುವುದನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಮನುಷ್ಯ ಜ್ಞಾನದಲ್ಲಿ ನೆಲೆ ಹೊಂದಲು ಪ್ರಾರಂಭಿಸಬಹುದು. ಪ್ರತಿಯೊಬ್ಬರು ಸೂರ್ಯ, ಚಂದ್ರ, ಅಗ್ನಿ ಮತ್ತು ವಿದ್ಯುಚ್ಛಕ್ತಿಗಳನ್ನು ನೋಡುತ್ತಾರೆ. ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು, ವಿದ್ಯುಚ್ಛಕ್ತಿ ಅಥವಾ ಅಗ್ನಿಯ ತೇಜಸ್ಸು ದೇವೋತ್ತಮ ಪರಮಪುರುಷನಿಂದ ಬರುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅಷ್ಟೇ. ಕೃಷ್ಣ ಪ್ರಜ್ಞೆಯ ಪ್ರಾರಂಭವೆನಿಸುವ ಜೀವನದ ಇಂತಹ ಪರಿಕಲ್ಪನೆಯಲ್ಲಿ ಈ ಐಹಿಕ ಜಗತ್ತಿನಲ್ಲಿ ಬದ್ಧವಾದ ಆತ್ಮಕ್ಕೆ ಪ್ರಗತಿಗೆ ಬೇಕಾದಷ್ಟು ಅವಕಾಶವಿದೆ. ಜೀವಿಗಳು ಮೂಲತಃ ಪರಮಪ್ರಭುವಿನ ವಿಭಿನ್ನ ಅಂಶಗಳು. ಇಲ್ಲಿ ಅವರು ಹೇಗೆ ಭಗವದ್ಧಾಮಕ್ಕೆ ಮರಳಿ ಮನೆಗೆ ಬರಬಹುದು ಎನ್ನುವುದನ್ನು ಭಗವಂತ ಸೂಚಿಸಿದ್ದಾರೆ. ಇಡೀ ಸೌರ ವ್ಯೂಹವನ್ನು ಸೂರ್ಯನು ಬೆಳಗುತ್ತಿದ್ದಾನೆ ಎನ್ನುವುದನ್ನು ಈ ಶ್ಲೋಕದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಬೇರೆ ಬೇರೆ ವಿಶ್ವಗಳಿವೆ ಮತ್ತು ಬೇರೆ ಬೇರೆ ಸೌರ ವ್ಯೂಹಗಳಿವೆ. ಬೇರೆ ಬೇರೆ ಸೂರ್ಯರು, ಚಂದ್ರರು, ಲೋಕಗಳು ಇವೆ. ಆದರೆ ಪ್ರತಿ ವಿಶ್ವದಲ್ಲಿಯೂ ಒಬ್ಬನೇ ಸೂರ್ಯನಿದ್ದಾನೆ. ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ 10.21 ಚಂದ್ರನು ನಕ್ಷತ್ರಗಳಲ್ಲಿ ಒಬ್ಬ, ನಕ್ಷತ್ರಾಣಾಂ ಅಹಂ ಶಶಿ ಅಂತ ಭಗವಂತ ಹೇಳ್ತಾರೆ. ಆಧ್ಯಾತ್ಮಿಕ ಗಗನದಲ್ಲಿ ಪರಮ ಪ್ರಭುವಿನ ದಿವ್ಯ ಪ್ರಭೆಯೇ ಸೂರ್ಯನ ಬೆಳಕಿಗೆ ಕಾರಣ. ಸೂರ್ಯೋದಯದೊಡನೆ ಮನುಷ್ಯರ ಕೆಲಸ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಅವರು ಅಡಿಗೆ ಮಾಡಿಕೊಳ್ಳಲು ಬೆಂಕಿಯನ್ನು ಹೊತ್ತಿಸುತ್ತಾರೆ, ಕಾರ್ಖಾನೆಗಳನ್ನು ಪ್ರಾರಂಭಿಸಲು ಬೆಂಕಿಯನ್ನು ಹೊತ್ತಿಸುತ್ತಾರೆ. ಬೆಂಕಿಯ ಸಹಾಯದಿಂದ ಎಷ್ಟೋ ಕೆಲಸಗಳಾಗುತ್ತವೆ. ಆದ್ದರಿಂದ ಸೂರ್ಯೋದಯ, ಅಗ್ನಿ ಮತ್ತು ಬೆಳದಿಂಗಳು ಜೀವಿಗಳಿಗೆ ತುಂಬ ಆಹ್ಲಾದವನ್ನು ಉಂಟು ಮಾಡುತ್ತವೆ. ಅವರ ಸಹಾಯವಿಲ್ಲದೆ ಯಾವ ಜೀವಿಯೂ ಬದುಕಲಾರ. ಆದ್ದರಿಂದ ಸೂರ್ಯನ, ಚಂದ್ರನ, ಅಗ್ನಿಯ ಬೆಳಕು ಮತ್ತು ವೈಭವಗಳು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಂದ ಮೂಡಿ ಬರುತ್ತವೆ ಎಂದು ಮನುಷ್ಯನು ಅರ್ಥ ಮಾಡಿಕೊಂಡರೆ ಅವನ ಕೃಷ್ಣ ಪ್ರಜ್ಞೆಯು ಪ್ರಾರಂಭವಾಗುತ್ತವೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಕೆಎಸ್ ಸಂಗೊಳ್ಳಿ.
3: ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಮೈಗ್ರೇನ್ ಅಥವಾ ಅರೆತಲೆ ನೋವು 4 ವಿಶಿಷ್ಟ ಶಿರೋರೋಗಗಳಲ್ಲಿ ಒಂದಾಗಿದೆ. ಇದೊಂದು ದೀರ್ಘಕಾಲ ಕಾಡುವಂತ ಸಮಸ್ಯೆ. ಇದು ಯಾವ ವಯಸ್ಸಿನವರಿಗೂ ಬರುವಂತಹದ್ದು, ಅದರಲ್ಲೂ ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು. ನಾವು ಈಗ ನೋಡ್ತಿರೋ ಹಾಗೆ ಒತ್ತಡದ ಜೀವನ ಶೈಲಿ, ಬದಲಾದ ಆಹಾರ ಕ್ರಮ, ನಿದ್ರಾಹೀನತೆ, ಮಾನಸಿಕ ಒತ್ತಡ ಅರೆತಲೆ ನೋವಿಗೆ ಮುಖ್ಯವಾದ ಕಾರಣಗಳು. ಸಾಮಾನ್ಯವಾಗಿ ತಲೆಯ ಒಂದು ಭಾಗ ಅಂದರೆ ಎಡ ಅಥವಾ ಬಲಭಾಗದಲ್ಲಿ ಕಂಡುಬರುತ್ತದೆ. ಕಣ್ಣು, ಹುಬ್ಬು, ಹಣೆ, ದವಡೆ, ಕುತ್ತಿಗೆ ಮತ್ತು ಕಿವಿಯ ಹೊರಭಾಗದಲ್ಲಿ ಸುತ್ತಿಗೆಯಿಂದ ಹೊಡೆದ ಹಾಗೆ, ಸೂಜಿಯಿಂದ ಚುಚ್ಚಿದ ಹಾಗೆ ಅಥವಾ ಈ ಎಲ್ಲ ಭಾಗಗಳಲ್ಲಿ ಭಾರವಾದ ವಸ್ತುವನ್ನು ಇಟ್ಟ ಹಾಗೆ ನೋವಿರುತ್ತದೆ. ಇದರ ಜೊತೆಗೆ ರೋಗಿ ಬೆಳಕು ನೋಡಲಾಗದಂತಹ ಸ್ಥಿತಿ, ವಾಂತಿಯಾದಂತಾಗುವುದು, ಕೆಲಸದಲ್ಲಿ ನಿರಾಸಕ್ತಿ ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಈ ಕಾರಣ ಪ್ರಕಾರ ಸೂಕ್ಷ್ಮ ಚಿಕಿತ್ಸೆ ಮಾಡಿದರೆ ಅರೆತಲೆ ನೋವು ಮಾಯವಾಗುತ್ತದೆ. ಸಾಮಾನ್ಯವಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಅರೆತಲೆ ನೋವಿಗೆ ನಿರ್ದಿಷ್ಟವಾದ ಕಾರಣಗಳು ಗೊತ್ತಾಗುವುದಿಲ್ಲ. ಅದಕ್ಕೆ ಇದನ್ನು ನಾವು ನಾನ್ ಸ್ಪೆಸಿಫಿಕ್ ಹೆಡ್ಡೇಕ್ ಅಂತಲೂ ಕರೆಯುತ್ತೇವೆ. ಇನ್ನು ಅರೆತಲೆ ನೋವಿಗೆ ಸಾಮಾನ್ಯ ಚಿಕಿತ್ಸೆ ಬಗ್ಗೆ ಹೇಳುವುದಾದರೆ, ಸಾಮಾನ್ಯವಾಗಿ ನೋವು ನಿವಾರಕ ಮಾತ್ರೆ, ಹೊರಭಾಗಕ್ಕೆ ಹಚ್ಚಲು ವಿವಿಧ ಮಲಮು ಉಪಯೋಗಿಸಬಹುದು. ಈ ತೆರನಾದ ಔಷಧಿ ಚಿಕಿತ್ಸೆಯು ತಾತ್ಕಾಲಿಕವಾಗಿ ಅರೆತಲೆ ನೋವನ್ನು ಹೋಗಲಾಡಿಸಿದರೆ ಮತ್ತೆ ಕೆಲ ಸಮಯದ ನಂತರ ತಲೆನೋವು ಮರುಕಳಿಸಬಹುದು. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದರೆ ನಮ್ಮ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳಿದ ಪ್ರಕಾರ ಚಿಕಿತ್ಸಾ ಕ್ರಮ ಅನಿವಾರ್ಯ ಎಂದೆನಿಸಬಹುದು. ಶಿರೋವಿರೇಚನ ಅಥವಾ ನಸ್ಯಕರ್ಮ, ಇದರಲ್ಲಿ ವಿಶಿಷ್ಟವಾಗಿ ಅರೆತಲೆ ನೋವಿಗೆಂದೇ ಕೆಲವೊಂದು ಔಷಧಿಗಳ ರಸ ಮತ್ತು ಪುಡಿಯನ್ನು ಮೂಗಿನ ಮುಖಾಂತರ ಹಾಕುವುದು. ಎರಡನೆಯದಾಗಿ ಕೆಲ ವಿಶಿಷ್ಟ ಕ್ರಿಯಾಕಲ್ಪ ಅಂದರೆ ಶಿರೋಭಸ್ತಿ, ಶಿರೋಪಿಚು, ಶಿರೋ ಅಭ್ಯಂಗ, ಶಿರೋಧಾರ ಮುಂತಾದ ಕರ್ಮಗಳಲ್ಲಿ ವಿವಿಧ ಔಷಧಿ ಸಿದ್ಧ ಘೃತ, ತೈಲ ಮತ್ತು ಚೂರ್ಣ ಉಪಯೋಗಿಸಬಹುದು. ಮೂರನೆಯದಾಗಿ ಪಥ್ಯಾಧಿಕಷಾಯ, ಶಿರಶೂಲ ವಜ್ರರಸ, ಗೋದಂತಿ ಭಸ್ಮ ಮುಂತಾದ ಔಷಧಿಗಳನ್ನು ಬಾಯಿಯ ಮುಖಾಂತರ ಸೇವಿಸಬಹುದು. ನಾಲ್ಕನೆಯದಾಗಿ ಅಗ್ನಿಕರ್ಮ ಚಿಕಿತ್ಸೆಯು ಪರಿಣಾಮಕಾರಿಯಾಗಿದೆ. ಇನ್ನು ಕೊನೆಯದಾಗಿ ಅರೆತಲೆ ನೋವಿಗೆ ವಿಶೇಷ ಕಾರಣಗಳನ್ನು ಕಂಡುಕೊಂಡು ಅವುಗಳನ್ನು ತ್ಯಜಿಸುವುದು, ಇದನ್ನು ನಾವು ನಿಧಾನ ಪರಿವರ್ಜನೆ ಎಂದು ಕರೆಯುತ್ತೇವೆ. ಈ ಚಿಕಿತ್ಸೆಯಲ್ಲಿ ಕ್ರಮಬದ್ಧವಾದ ಆಹಾರ ವಿಹಾರ ಸೇವನೆ, ಸರಿಯಾದ ನಿದ್ರೆ, ವ್ಯವಸ್ಥಿತ ಜೀವನ ಶೈಲಿ, ಒತ್ತಡ ನಿರ್ವಹಣೆ ಬಹುಮುಖ್ಯ. ಅದರಂತೆ ಅತಿ ಖಾರ, ಮಸಾಲೆ, ಎಣ್ಣೆ ಪದಾರ್ಥ ಮತ್ತು ಮದ್ಯಪಾನ, ಧೂಮಪಾನದಿಂದ ದೂರವಿರುವುದು ಸೂಕ್ತ. ದಿನಂಪ್ರತಿ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವುದರೊಂದಿಗೆ ಪೌಷ್ಟಿಕ ಮತ್ತು ಸಾತ್ವಿಕ ಆಹಾರ ಸೇವಿಸಿದರೆ ಮೈಗ್ರೇನ್ ಅಥವಾ ಅರೆತಲೆ ನೋವನ್ನು ಶಾಶ್ವತವಾಗಿ ಹೋಗಲಾಡಿಸಬಹುದು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ರೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೋಲ್ ಆಫ್ ಪ್ರಿಡೇಟರಿ ಗ್ರೀನ್ ಲೇಸ್ ಸ್ವಿಂಗ್ ಇನ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬೈ ಬಯೋಲಾಜಿಕಲ್ ಮೆಥಡ್. ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈ ಲಾಂಗಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಂಟಮೊಲಾಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಅಲ್ಲಿಂದ ಪ್ರಾರಂಭ ಮಾಡೋಣ. ಪರಭಕ್ಷಕ ಕೀಟ ಎಂದರೇನು?
1: ಎಸ್ ನೋಡಿ ಸರ್, ಪರಭಕ್ಷಕ ಕೀಟ ಅಂದ್ರೆ ನಾವು ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ರಿಡೇಟರ್ಸ್ ಅಂತೀವಿ. ಏನಂದ್ರೆ ಇದೊಂದು ಕೀಟವಾಗಿದ್ದು ಸಾಮಾನ್ಯ ಕೀಟದ ತರನೆ ಇದು ಒಂದು ಕೀಟ ಆಗಿದ್ದು, ಬಟ್ ಏನಾಗುತ್ತೆ, ಸಾಮಾನ್ಯ ಕೀಟಗಳು ನಮ್ಮ ಬೆಳೆಗಳನ್ನು ನಾಶ ಮಾಡಿ ಅವು ತಿಂದು ಬೆಳೆಗಳನ್ನ ತಿಂದು ತಾವು ಬದುಕೊಂತವೆ. ಬಟ್ ಈ ಪರಭಕ್ಷ ಕೀಟ ಅಂದ್ರೆ ನಮ್ಮ ಬೆಳೆಗಳನ್ನು ಯಾವ ನಾಶ ಮಾಡಲು ಬರುತ್ತವೆಯೋ ಅಂತ ಕೀಟವನ್ನು ಈ ಕೀಟವು ತಿಂದು ತನ್ನ ಒಂದು ಜೀವನ ಚರಿತ್ರೆಯನ್ನು ಮುನ್ನಡೆಸುತ್ತದೆ. ಈಗ ನಮಗೆ ಇಲ್ಲಿ ಏನು ಲಾಭ ಅಂದ್ರೆ, ಈ ಪರಭಕ್ಷ ಕೀಟವು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನೇ ತಿಂದು ಬಿಡುತ್ತೆ. ಆವಾಗ ನಮಗೆ ಏನಾಗುತ್ತೆ, ಇದರಿಂದ ಉಪಯೋಗವಾಗುತ್ತೆ. ಅದಕ್ಕೆ ಪರಭಕ್ಷ ಕೀಟಗಳನ್ನು ಹತೋಟಿ ಮಾಡುವಲ್ಲಿ ತುಂಬಾ ಮಹತ್ವದ ಪಾತ್ರವಿದೆ, ಎಸ್ಪೆಷಲಿ ಕೃಷಿಯಲ್ಲಿ. ಅದಕ್ಕಾಗಿ ಇದು ತುಂಬಾ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆಯುತ್ತಿದೆ ಸರ್.
0: ಅಂತಹ ಸಂದರ್ಭದಲ್ಲಿ ಇದನ್ನ ರೈತರು ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಓಕೆ ಸರ್. ಈಗ ನೋಡಿ ಸರ್, ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಒಂದು ಕೃಷಿಯಲ್ಲಿ ಎಲ್ಲಾ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ದೊಡ್ಡ ತಪ್ಪು. ಈಗ ಬೆಳೆಗಳಿಗೆ ಒಂದು ರೋಗ ಬರಲಿ ಅಥವಾ ಯಾವ್ದೋ ಒಂದು ಕೀಟ ಬರಲಿ, ಅವ್ರ ಮೊದಲನೇ ಒಂದು ಕ್ರಮ ತೆಗೆದುಕೊಳ್ಳೋದು ಪಟ್ಟಂತಂದು ಕೀಟನಾಶಕಗಳ ಅಂಗಡಿಗೆ ಓಡಿ ಹೋಗೋದು. ಅವರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಇವತ್ತು ಕೀಟವನ್ನು ನೋಡ್ಬಿಟ್ರೆ ಮರುದಿನ ಅದು ಇರಲೇಬಾರದು ಅವ್ರ ಬೆಳೆಗಳಲ್ಲಿ. ಅವರಿಗೆ ಒಂದು ತಳ್ಕೊಳ್ಳುವಂತ ಪುರುಸೊತ್ತಿಲ್ಲ, ತಾಕತ್ತಿಲ್ಲ. ಹೋಗಿ ಏನ್ ಮಾಡೋದಂದ್ರೆ,

0: ನಾವು ಪರಭಕ್ಷ ಕೀಟವನ್ನು ಯೂಸ್ ಮಾಡಬೇಕು ಅಥವಾ ಉಪಯೋಗ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಪರಭಕ್ಷ ಕೀಟದ ಉಪಯೋಗದಿಂದ ಇಂಥ ಎಲ್ಲ ಒಂದು ರಾಸಾಯನಿಕ ವಸ್ತುಗಳು ನಾವು ನಮ್ಮ ಬೆಳೆಗಳ ಮೇಲೆ ಹಾಕೋದು ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಾವು ವಿಷಪೂರಿತ ಆಹಾರವನ್ನು ಬಿಟ್ಟು ಸ್ವಪ್ರೇರಿತ ಅತ್ಯಂತ ಅತ್ಯುತ್ತಮವಾದ ಆಹಾರವನ್ನು ನಾವು ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಪರಭಕ್ಷ ಕೀಟ ತುಂಬಾ ಸಹಾಯ ಮಾಡುತ್ತೆ ನಮ್ಮ ರೈತ ಬಾಂಧವರಿಗೂ ಹಾಗೂ ಜನಸಾಮಾನ್ಯರಿಗೂ. ಅದಕ್ಕೆ ಇದರ ಮಹತ್ವ ತುಂಬಾ ಇದೆ ಸರ್.
1: ಬಹಳ ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಬಹಳ ಆದ್ಯತೆ ಕೊಡಲಾಗುತ್ತದೆ. ಅಂತ ಸಂದರ್ಭದಲ್ಲಿ ಈಗ ಇರೋ ಪರಿಸ್ಥಿತಿಯಲ್ಲಿ ರೈತರು ಇದನ್ನ ಎಷ್ಟು ಮಟ್ಟಿಗೆ ಅಳವಡಿಸಿಕೊಂಡಿದ್ದಾರೆ ಅದ್ರ ಬಗ್ಗೆ ತಿಳಿಸಿ, ಅಂಡ್ ಎಷ್ಟು ಅವೇರ್ ಆಗಿದ್ದಾರೆ, ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆ ತಿಳಿಸಿ.
0: ನೋಡಿ ಸರ್, ಈಗ ನಿಮ್ಮ ಒಂದು ಪ್ರಶ್ನೆಗೆ ತಕ್ಕಂತೆ ಉತ್ತರ ಏನಂದ್ರೆ, ನಮ್ಮ ದೇಶದಲ್ಲಿ ಸುಮಾರು ಏನಂದ್ರೆ ರಿಸರ್ಚ್ ಆಕ್ಟಿವಿಟೀಸ್ ಆಗುತ್ತೆ, ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ಬೋದು ಅಥವಾ ಪ್ರಯೋಗಾಲಯದಲ್ಲಿರ್ಬೋದು. ಅಲ್ಲಿ ಆದಂತ ಒಂದು ರಿಸಲ್ಟ್ ಈ ರೈತರ ಲೆವೆಲ್ಗೆ ತಂದು ಕೊಡುವಂತ ಒಂದು ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತೀವಿ. ಎಕ್ಸ್ಟೆನ್ಷನ್ ಆಫೀಸರ್ಗಳೇ ತುಂಬಾ ಕಡಿಮೆ ಇದ್ದಾರೆ. ಓಕೆ, ಎಕ್ಸ್ಟೆನ್ಷನ್ ಆಫೀಸರ್ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಮಾಡಿಬಿಟ್ಟು ಆ ಒಂದು ವಿಷಯವನ್ನು ರೈತರಿಗೆ ತಲುಪಿಸಬೇಕು. ಆಕ್ಚುಲಿ ನಿಜ ಹೇಳಬೇಕಂದ್ರೆ ಈ ಪರಭಕ್ಷ ಕೀಟದ ಒಂದು ಮಹತ್ವ ನಮ್ಮ ರೈತರಿಗೆ ತುಂಬಾ ತಿಳಿದೇ ಇಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ, ಈ ಒಂದು ಪ್ರಯೋಗ ಅಥವಾ ಒಂದು ಪರಭಕ್ಷ ಕೀಟದ ಉತ್ಪಾದನೆ ಇದು ಕೃಷಿ ವಿಶ್ವವಿದ್ಯಾಲಯ ಸೀಮಿತವಾಗಿದೆ ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ನಾವು ತಿಳಿದಿರುವಂತ ರೈತರು ಅವ್ರಿಗಷ್ಟೇ ಸೀಮಿತವಾಗಿದೆ. ಈ ನೋಡಿ, ನಮ್ಮ ದೇಶದಲ್ಲಿ 50% ರೈತರು ಇದ್ದಾರೆ ಈಗ, ಅಂದ್ರೆ ಉದ್ಯೋಗ ಅವಕಾಶ ನೋಡಿದರೆ 50% ರೈತ ಆಕ್ಟಿವಿಟಿಯಲ್ಲಿ ಬಿಜಿ ಆಗಿದ್ದಾರೆ. ಇವರಿಗೆ ಯಾವ್ದು ಇದ್ರ ಬಗ್ಗೆ ನಾಲೆಜ್ ಇಲ್ಲ, ತಿಳುವಳಿಕೆ ಇಲ್ಲ. ಯಾಕೆ ತಿಳುವಳಿಕೆ ಇಲ್ಲ ಅಂದ್ರೆ, ಲ್ಯಾಬ್ ಅಲ್ಲಿ ಆಗ್ತಾ ಇರುವಂತ ಒಂದು ರಿಸರ್ಚ್ ಆಕ್ಟಿವಿಟಿ ಆಗ್ಬೋದು ಅಥವಾ ಇದು ಪರಭಕ್ಷ ಕೀಟದ ಪ್ರೊಡಕ್ಷನ್ ಆಗುತ್ತೆ, ಅದು ರೈತರಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಇಲ್ಲಿ ವಿಸ್ತರಣಾ ಅಧಿಕಾರಿಗಳ ಕೊರತೆ ತುಂಬಾ ಇದೆ. ಬಟ್ ಕೆಲವೊಂದು ರೈತರು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಒಂದು ಅಗ್ರಿಕಲ್ಚರ್ ವಿಭಾಗಕ್ಕೆ ನಾನು ಒಂದು ಮನವಿ ಮಾಡ್ಕೊಂತ ಇದ್ದೇನೆ, ದಯವಿಟ್ಟು ತಾವು ವಿಸ್ತರಣಾ ಅಧಿಕಾರಿಗಳನ್ನು ಹೆಚ್ಚಿಸಿ. ಸೊ ನಾವು ಏನು ಕೃಷಿ ವಿಷಯದಲ್ಲಿ ಒಂದು ಈ ಪ್ರಯೋಗ ಮಾಡ್ತಾ ಇದ್ದೀವಿ, ಪರಭಕ್ಷ ಕೀಟಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಈ ಒಂದು ಜ್ಞಾನವನ್ನು ತಾವು ರೈತರಿಗೆ ತಿಳಿಸಬೇಕು. ಮೊದಲನೇದು ರೈತರಿಗೆ ಇದರ ಬಗ್ಗೆ ಜಾಸ್ತಿ ವಿಷಯ ಗೊತ್ತಿಲ್ಲ. ಎರಡನೇದು ಗೊತ್ತಿದ್ರು ತುಂಬಾ ಕಡಿಮೆ ರೈತರಿಗೆ ಗೊತ್ತಿದೆ. ಎಂತವ್ರಿಗೆ ಅಂದ್ರೆ, ಕೆಲವೊಬ್ರು ಉದ್ಯೋಗವನ್ನು ಬಿಟ್ಟು ಬಂದು ರೈತಾಪಿ ಮಾಡ್ತಾ ಇದ್ದಾರೆ, ಅಂತವ್ರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಮನವಿ ಏನಂದ್ರೆ, ವಿಸ್ತರಣಾ ಅಧಿಕಾರಿಗಳಿಗೆ ಜಾಸ್ತಿ ಒಂದು ರಿಕ್ರೂಟ್ಮೆಂಟ್ ಮಾಡಿಕೊಂಡು ನಮ್ಮ ಲೆವೆಲ್ ನಡೆಯುವಂತ ಒಂದು ಪರಭಕ್ಷ ಕೀಟದ ಉತ್ಪಾದನೆಯನ್ನು ರೈತರಿಗೆ ತಲುಪಿಸಿ, ಡೆಫಿನೆಟ್ಲಿ ಅವರು ಈ ಒಂದು ಪರಭಕ್ಷ ಕೀಟದ ಒಂದು ಉಪಯೋಗ ಮಾಡ್ಕೋತಾರೆ, ಮಾಡಿಕೊಂಡು ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೋತಾರಂತ ಇದೊಂದು ನನ್ನ ಅಭಿಪ್ರಾಯವಾಗಿದೆ ಸರ್.
1: ಬಹಳ ಮುಖ್ಯವಾಗಿ ಈಗ ಈ ಪರಭಕ್ಷಕ ಕೀಟದ ಮಹತ್ವದ ಬಗ್ಗೆ ತಾವು ತಿಳಿಸಿದ್ರೆ ರೈತರಿಗೆ ಯಾವ ರೀತಿಯ ಲಾಭ ಇದೆ ಅದ್ರ ಬಗ್ಗೆ ನಿಮ್ ಕಡೆ ತಿಳ್ಕೊಳ್ಳೋಣ. ಅದ್ರಗಿಂತ ಮುಂಚೆ ಜೀವನ ಚರಿತ್ರೆ ಆಫ್ ಪರಭಕ್ಷಕ ಕೀಟ ಅದ್ರ ಬಗ್ಗೆ ಸ್ವಲ್ಪ
0: ಸರ್. ಈಗ ನಾನು ಮಾತಾಡೋಂತ ಪರಭಕ್ಷ ಕೀಟ ಅಂದ್ರೆ ಅದು ಕ್ರೈಸೋಪರ್ಲಾ ಜಸ್ಟ್ರವಿಸ್ ಎಲೆಮಿ ಅಂತಂದು, ಇದೊಂದು ಪ್ರಿಡೇಟರ್ ಅಥವಾ ಪರಭಕ್ಷ ಕೀಟ ಆಗಿದ್ದು, ಇದನ್ನ ನಾವು ಕನ್ನಡದಲ್ಲಿ ಹಸಿರು ಪರಭಕ್ಷಕ ಕೀಟ ಅಂತೇವೆ ಸರ್. ಓಕೆ, ಸೊ ಇದರ ಜೀವನ ಚರಿತ್ರೆ ಯಾವ ತರ ಇದೆ ಅಂದ್ರೆ, ಮೊದಲನೇದು ಇದು ಮೊಟ್ಟೆ ಇರುತ್ತದೆ. ಮೊಟ್ಟೆ ಸುಮಾರು ಇದು ಒಂದು ಹೆಣ್ಣು ತಾಯಿ 250-500 ಮೊಟ್ಟೆಗಳನ್ನು ಇಡುತ್ತದೆ. ಎಲ್ಲಿ ಇಡುತ್ತದೆ ಅಂದ್ರೆ, ಗಿಡಗಳ ಎಲೆಗಳ ಮೇಲೆ ಆಗಿರ್ಬೋದು, ಗಿಡಗಳ ಎಲೆಗಳ ಕೆಳಗಡೆ ಆಗಿರ್ಬೋದು, ಯಾವ ಗಿಡ ಅಥವಾ ಯಾವ ಕ್ರಾಪ್ ಅಂದ್ರೆ ಕಾಟನ್ ಆಗಿರ್ಬೋದು, ಯಾವುದೇ ಒಂದು ನಾವು ಗದ್ದೆಯಲ್ಲಿ ಬೆಳೆತುವಂತ ಪಲ್ಸ್ ದ್ವಿದಳ ಧಾನ್ಯಗಳು ಆಗಿರ್ಬೋದು ಅಥವಾ ಏಕದಳ ಧಾನ್ಯಗಳಾಗಿರ್ಬೋದು, ಎಲೆಗಳ ಮೇಲೆ ಅಥವಾ ಎಲೆಗಳ ಕೆಳಗೆ ಮೊಟ್ಟೆ ಇಡುತ್ತದೆ. ಆ ಮೊಟ್ಟೆ ಒಡೆಯಲು 3-4 ದಿವಸ ಬೇಕು. ಮೊಟ್ಟೆ ಒಡೆದ ತಕ್ಷಣ ಏನಾಗುತ್ತೆ ಅಂದ್ರೆ, ಮರಿ ಹುಳು ಹೊರಗಡೆ ಬರುತ್ತದೆ. ಮರಿ ಹುಳುವಿನಲ್ಲಿ 3 ವಿಧದ ಹಂತಗಳು. ಒಂದನೆಯ ಮರಿ ಹುಳು 3 ದಿವಸ ಬದುಕುತ್ತದೆ, ಎರಡನೆಯ ಮರಿ ಹುಳು 4 ದಿವಸ ಬದುಕುತ್ತದೆ, ಐದನೇ ಮರಿ ಹುಳು 4-5 ದಿವಸ ಬದುಕುತ್ತದೆ. ಸೊ ಹೀಗೆ 3 ರೀತಿಯ ಜೀವನ ಚಕ್ರ ಮರಿ ಹುಳುವಿನಲ್ಲಿ, ಅದಕ್ಕೆ ನಾವು ಪ್ರಿಡೇಟರಿ ಲಾರ್ವಾ ಅಂತೀವಿ. ಸೊ ಒಟ್ಟಾರೆಯಾಗಿ ಮರುಳಿನ ಜೀವನ ಚಕ್ರ ಎಷ್ಟಂದ್ರೆ, ಸುಮಾರು 8-11 ದಿವಸ ಇರುತ್ತದೆ. ಇದೇ ಒಂದು ಪರಭಕ್ಷ ಕೀಟದ ಜೀವನ ಚರಿತ್ರೆ. ತಾಯಿ ಹುಳನ್ನು ಪರಭಕ್ಷಕಲ್ಲ, ಮೊಟ್ಟೆನು ಪರಭಕ್ಷಕನಲ್ಲ, ಆದಂತರ ಕೋಶ ವ್ಯವಸ್ಥೆನೂ ಪರಭಕ್ಷಕನಲ್ಲ, ಒಂದೇ ಮರಿ ಹುಳು ಅಷ್ಟೇ ಇದು ಏನಂದ್ರೆ ಪರಭಕ್ಷಕ. ಈ 3 ವಿವಿಧ ಹಂತಗಳಲ್ಲಿದೆಲ್ಲ ಇದೇನಾಗುತ್ತೆ ಅಂದ್ರೆ, ಒಂದು ಮರಿ ಹುಳು 3 ತರದ ಜೀವನ ಚರಿತ್ರೆ ಇದೆ. ಇದು ಟೋಟಲ್ ತನ್ನ ಜೀವನ ವ್ಯವಸ್ಥೆಯಲ್ಲಿ ಸುಮಾರು 150-250 ಸಸ್ಯಗಳನ್ನು ತಿನ್ನುತ್ತದೆ. ಆನಂತರ ವೈಟ್ ಲ್ಯಾಂಡ್ ತಿನ್ನುತ್ತದೆ. ಆನಂತರ ನಾವು ಕೆಲವೊಂದು ಹೇಳ್ತೀವಿ ಲೆಪಿಡಾಪ್ಟರ್ನ ಎಗ್ಸ್ ಇರುತ್ತೆ, ಆ ಲೆಪಿಡಾಪ್ಟರ್ ಎಗ್ಸ್ ಅಂತ ತಿನ್ನುತ್ತೆ. ಸೊ ಇದು ಮರಿ ಹುಳು ಆಯ್ತು. ಮರಿ ಹುಳು ಆದ ತಕ್ಷಣ ನೆಕ್ಸ್ಟ್ ಬರೋ ಒಂದು ಜೀವನ ಚರಿತ್ರೆ ಅಂದ್ರೆ ಕೋಶಾವಸ್ಥೆ, ನಾವು ಅದಕ್ಕೆ ಪೀಪೆ ಅಂತೀವಿ. ಓಕೆ, ಸೊ ಇದು ಸುಮಾರು 8 ದಿವಸ ತಗೊಳ್ಳುತ್ತದೆ. ಆ ಪೀಪೆ ಒಡೆದು ಹೊರಗೆ ತಾಯಿ ಬರುತ್ತದೆ ಅಥವಾ ತಂದೆ ಬರುತ್ತದೆ, ಗಂಡು ಹುಳು ಅಥವಾ ಹೆಣ್ಣು ಹುಳು ಬರುತ್ತೆ. ಆ ಗಂಡು ಅಥವಾ ಹೆಣ್ಣು ಹುಳು ಸುಮಾರಾಗಿ 7-8 ದಿವಸ ಬದುಕುತ್ತದೆ. ಸೊ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ, ಈ ಒಂದು ಪರಭಕ್ಷ ಕೀಟ ಗ್ರೀನ್ ಲೇಸ್ ವಿಂಗಿನ ಪರಭಕ್ಷ ಕೀಟದ ಜೀವನ ಚರಿತ್ರೆ 21-28 ದಿವಸ ಆಗಿರುತ್ತದೆ.
1: ಬಹಳ ವಿವರವಾಗಿ ತಾವು ಅದರ ಬಗ್ಗೆ ತಿಳಿಸಿದ್ರಿ. ಈಗ ಸಾಕಾಣಿಕೆ ಕ್ರಮದ ಬಗ್ಗೆ ತಿಳಿಸ್ಕೊಳ್ಳಿ
0: ಸರ್. ಸಾಕಾಣಿಕೆ ಕ್ರಮ ಅಂದ್ರೆ 2 ರೀತಿಯಾಗಿ ನಾವು ಸಾಕಾಣಿಕೆ ಮಾಡಬಹುದು. ಒಂದನೆಯದು ಆರ್ಟಿಫಿಷಿಯಲ್ ಡಯಟ್ಸ್ ಅಂತೀವಿ ನಾವು, ಅಂದ್ರೆ ಕೃತಕವಾಗಿ ಆಹಾರನ ತಯಾರು ಮಾಡೋದು. ಈ ಒಂದು ವ್ಯವಸ್ಥೆ ಯಾವಾಗ ಬರುತ್ತದೆ ಅಂದ್ರೆ, ಅಕಸ್ಮಾತ್ ಆಗಿ ನಮಗೆ ಈ ಪರಭಕ್ಷ ಕೀಟದ ಆಹಾರ ನೈಸರ್ಗಿಕವಾಗಿ ಸಿಗದೇ ಇದ್ದಾಗ. ಈ ಪರಭಕ್ಷ ಕೀಟದ ಮುಖ್ಯ ಆಹಾರವೆಂದರೆ ರಸ ಇರುವ ಕೀಟಗಳು. ಅವು ಯಾವ ಅಂದ್ರೆ, ಸಸ್ಯನಾಗಿರ್ಬೋದು

0: ಹೌದು, ಅದಕ್ಕೆ ಪಿಡ್ಸ್ ಅಂತೀವಿ. ವೈಟ್ ಫ್ಲೈ ಅಂತೀವಿ, ಅಂದ್ರೆ ಬಿಳಿ ಹುಳು ಆಗಿರ್ಬೋದು. ಲೀಪ್ ಹಾಪರ್ ಅಂತೀವಿ, ಹಸಿರು ಜಿಗಿ ಹುಳು ಅಂತೀವಿ. ಅಥವಾ ಲೆಪಿಡೋಪ್ಟರ್ನ್ ಇನ್ಸೆಕ್ಟ್ ದ ಮೊಟ್ಟೆಗಳು, ಇವು ನಾಲ್ಕು ಅಕಸ್ಮಾತ್ ಆಗಿ ನಿಸರ್ಗದಲ್ಲಿ ಸಿಗದೇ ಇದ್ದಾಗ ನಾವೇ ನಮ್ಮ ಕೃತಕ ಲ್ಯಾಬೊರೇಟರಿಯಲ್ಲಿ ನಾವು ಇದರ ಆಹಾರವನ್ನು ತಯಾರು ಮಾಡಬಹುದು. ಅದಕ್ಕೆ ನಾವು ಏನೇನು ಉಪಯೋಗಿಸಬೇಕಂದ್ರೆ, ಒಂದನೇದಾಗಿ ಯಾವ್ದಾದ್ರು ಪೀಪ ಅಂತೀವಿ, ಎಕ್ಸಾಂಪಲ್ ನೀವು ತಗೊಳ್ಳಿ, ಯಾವ್ದಾದ್ರು ಕೀಟದ ಪೀಪ ತಗೊಳ್ಳಿ, ಆ ಪೀಪವನ್ನು ಒಣಗಿಸಬೇಕು, ಒಣಗಿಸಿ ಪುಡಿ ಮಾಡಬೇಕು. ಅದನ್ನು ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬೇಕು. ಆನಂತರ ಅದರಲ್ಲಿ ಶತಾವರಿ ಅಂತ ಒಂದು ಪ್ಲಾಂಟ್ ಬರುತ್ತೆ, ಆ ಶತಾವರಿ ಪೌಡರ್ ಮಾಡ್ಕೋಬೇಕು. ಆನಂತರ ಅದಕ್ಕೆ ಒಂದ್ ಸ್ವಲ್ಪ ಈಸ್ಟ್ ಹಾಕ್ಬೇಕು. ಇವನ್ನೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಣಗಿಸಿ ಸೆಮಿ ಸಾಲಿಡ್ ತರ ಆ ಒಂದು ಒಂದು ಫುಡ್ ಅನ್ನ ನಾವು ಇದಕ್ಕೆ ಕೊಟ್ರೆ ನಾವು ಲ್ಯಾಬ್ ಅಲ್ಲಿ ಇದನ್ನ ಆರ್ಟಿಫಿಷಿಯಲ್ ಪ್ರೊಡಕ್ಷನ್ ಮಾಡಬಹುದು. ಇದು ಬೇಡಪ್ಪ ಅಂತಂದ್ರೆ ರೈತರಿಗೆ ಇದು ಗೊತ್ತಿರಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ, ರೈತರು ಸುಮಾರು ಬೆಳೆಗಳಿರುತ್ತೆ ಹೊಲದಲ್ಲಿ ಗದ್ದೆಗಳಲ್ಲಿ, ಆ ಬೆಳೆಗಳಿಗೆ ಖಂಡಿತವಾಗಿಯೂ ರಸಾಯನಿಕ ಕೀಟಗಳು ಬಂದೇ ಬರುತ್ತವೆ. ಅವಾಗ ಏನ್ ಮಾಡಬೇಕು, ಅಂತ ರಸಾಯನಿಕ ಕೀಟಗಳನ್ನ ನಾವು ಗದ್ದೆಯಿಂದ ನಮ್ಮ ಮನೆಗೆ ಅಥವಾ ಲ್ಯಾಬೊರೇಟರಿ ತಂದ್ಬಿಟ್ಟು ಈ ಒಂದು ಹಸಿರು ಗ್ರೀನ್ ಲೇಸ್ವಿಂಗಿಗೆ ತಿನ್ನಲು ಬಿಡಬೇಕು. ಸೊ ಈ ತರವಾಗಿ ರೈತರು ಕೂಡ ಅನ್ನ ಉತ್ಪತ್ತಿ ಮಾಡಬಹುದು, ಸೈಂಟಿಫಿಕ್ ಕಮ್ಯುನಿಟಿ ಲ್ಯಾಬ್ ಅಲ್ಲಿ ಈ ತರ ಉತ್ಪತ್ತಿ ಮಾಡಬಹುದು. ಸೊ ಈ ಎರಡು ವಿಧಗಳಲ್ಲಿ ನಾವು ಇದನ್ನ ಸಾಕಾಣಿಕೆ ಮಾಡಬಹುದು.
1: ಇದರ ಬಳಕೆ ಬಗ್ಗೆ ತಾವು ತಿಳಿಸಿಕೊಟ್ರಿ, ಹಾಗೆ ಇದರ ಉಪಯೋಗದ ಬಗ್ಗೆನೂ ಸ್ವಲ್ಪ ತಿಳಿಸಿಕೊಡಿ ಕಾರ್ಯಕ್ರಮದಲ್ಲಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನೀವು ಕೇಳ್ತಾ ಇದ್ರಾ ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ನಿಂಗರಾಜ್ ಬೆಳಗಲಿ ಅವರು. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-47-377-77.
1: நியூ கேட் ஐந்திராபாலக அவ்விய மட்டும் முதல ரேடியோ கேந்திரா வேணு துவனி இது 90.4 FM KLE கனசு கிருஷி மித்ர கார்யக்ரம இது ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು. ಬ್ರೇಕ್ ನ ಮುಂಚೆ ಇದರ ಉಪಯೋಗ ಬಗ್ಗೆ ತಿಳಿಸಿ ಅಂತ ಹೇಳಿದೆ ದಯವಿಟ್ಟು.
2: ಉಪಯೋಗ ಯಾವ ತರ ಮಾಡುವುದಂದ್ರೆ, ನೀವು ನೋಡಿ ಈ ಕೀಟದಲ್ಲಿ ಸುಮಾರು 4 ಜೀವನ ಚಕ್ರಗಳಿದ್ದು ಮೊಟ್ಟೆಯನ್ನು ನಾವು ಉಪಯೋಗ ಮಾಡಬಹುದು. ತದನಂತರ 2ನೇ ಜೀವನ ಚಕ್ರ ಅದರ ಮರಿಗಳನ್ನು ಉಪಯೋಗ ಮಾಡಬಹುದು. ಕೋಶಾವಸ್ಥೆಯನ್ನು ಉಪಯೋಗ ಮಾಡಕ್ಕೆ ಆಗಲ್ಲ, ಅಡಲ್ಟ್ ಉಪಯೋಗ ಮಾಡಕ್ಕೆ ಆಗಲ್ಲ. ನಾವು ಮೇನ್ ಉಪಯೋಗ ಮಾಡೋದು 2 ಜೀವನ ಚರಿತ್ರೆ. ಒಂದು ಮೊಟ್ಟೆ ಏನ್ ಮಾಡ್ಬೇಕಂದ್ರೆ, 1 ಎಕರೆಗೆ ಸುಮಾರು 1,000 to 1,500 ಮೊಟ್ಟೆಗಳನ್ನು ನಾವು ಸಿಂಪಡಿಸಬೇಕು. ಸಿಂಪಡಿಸುವುದು ಹೇಗೆಂದ್ರೆ, ಕೀಟನಾಶಕ ತರ ಅಲ್ಲ, ಮೊಟ್ಟೆಗಳು ಇರುತ್ತಲ್ಲ ಆ ಮೊಟ್ಟೆಗಳನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿದಲ್ಲಿ ಹಾಕಬೇಕು. ಆ ಮೊಟ್ಟೆಗಳ ಜೊತೆಗೆ ಕಟ್ಟಿಗೆಯ ಒಂದು ಪೌಡರ್ ಇರುತ್ತಲ್ಲ, ಕಾರ್ಪೆಂಟರ್ಸ್ ಅಲ್ಲಿ ಸಿಗುತ್ತಲ್ಲ, ಆ ಕಟ್ಟಿಗೆ ಪೌಡರ್ ಅನ್ನು ಆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಬೇಕು. ಅದಕ್ಕೆ ಮೇಲೆ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಆ ಎಲೆಗಳ ಮೇಲೆ, ಎಲೆಯ ಅಥವಾ ಕ್ರಾಪ್ ತುಟ್ಟ ತುದಿ ಏನಿರುತ್ತಲ್ಲ ಎಲೆಗಳ ಮೇಲೆ, ಈ ತರ ಟ್ಯಾಪ್ ಮಾಡ್ತಾ ಹೋಗ್ಬೇಕು. ಸೊ ಹಾಗೆ ಮಾಡಿದಾಗ ಏನಾಗುತ್ತಂದ್ರೆ, ಕಟ್ಟಿಗೆ ಪೌಡರ್ ಜೊತೆ ಈ ಒಂದು ನಮ್ಮ ಗ್ರೀನ್ ಲೇಸ್ ವಿಂಗಿನ ಮೊಟ್ಟೆಗಳು ಆ ಎಲೆಗಳ ಮೇಲೆ ಬೀಳುತ್ತವೆ. ಬಿದ್ದು ಅಲ್ಲೇ ಒಂದು 4 ದಿವಸದಲ್ಲಿ ಒಡೆದು ಮರಿ ಹುಳಾಗಿ ಹೊರಗಡೆ ಬರುತ್ತವೆ. ಆ ಮರಿ ಹುಳಗಳೇ ಆ ಒಂದು ಬೆಳೆಗಳಲ್ಲಿ ಇರುವಂತಹ ರಸಾಯನಿಕ ಕೀಟಗಳನ್ನು ಹೋಗಿ ತಿಂದು ಮತ್ತೇನಾಗುತ್ತೆ, ಆ ಲೈಫ್ ಸೈಕಲ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಇದೊಂದು ಏನಂದ್ರೆ ಹತೋಟಿ ಕ್ರಮ ಮಾಡಬಹುದು ನಮ್ಮ ಕೀಟಗಳನ್ನ. ಎರಡನೇ ವಿಧ ಏನಂದ್ರೆ, ಮೊಟ್ಟೆಗಳು ಬಿಟ್ಟರೆ ಸೆಕೆಂಡ್ ನಾವು ಆ ಮರಿಗಳು ಇರುತ್ತಲ್ಲ, 3 ಸ್ಟೇಜ್ಗಳು, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಯಾವ್ದಾದ್ರು ಸ್ಟೇಜ್ ಅನ್ನು ನೀವು ಮತ್ತೆ ಸೇಮ್ ಮೊಟ್ಟೆ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಆ ಡಬ್ಬಿಯಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ನೀವು ಮನೆಯಲ್ಲಿ ಈ ನೀವು ಏನಂದ್ರೆ ರೈಸ್ ಇಟ್ಟಿರ್ತಾರ ಡಬ್ಬಿಯಲ್ಲಿ, ಅದರಲ್ಲಿ ಒಂದು ಬಾಲು ತರ ಆಗುತ್ತೆ, ಅದನ್ನ ನಾವು ಕಾರ್ಸರ ಸಿಫಲನಿಕ ಅಂತೀವಿ. ಆ ಕಾರ್ಸರ ಸಿಫಲನಿಕ ಮೊಟ್ಟೆಗಳನ್ನು ಆ ಡಬ್ಬಿಯಲ್ಲಿ ಹಾಕಿಟ್ಟಿರ್ಬೇಕು ಆ ಮರಿಗಳ ಜೊತೆ. ಅದೇನಾಗುತ್ತೆ, ಟೆಂಪರರಿ ಆ ಮೊಟ್ಟೆಯನ್ನು ತಿಂದು ಬದುಕ್ತಾ ಇರುತ್ತೆ. ನೀವು ಯಾವಾಗ ಗದ್ದೆಗಳಿಗೆ ಹೋಗ್ಬೇಕಲ್ವಾ, ಯಾವಾಗ ನೀವು ರಿಲೀಸ್ ಮಾಡ್ಬೇಕಲ್ಲ, ಸೊ ಆ ಡಬ್ಬಿಯನ್ನು ತಂದು ಹೋಗಿ ಮೊದಲು ಹೇಳಿದ ತಕ್ಷಣ ಆ ತರನೇ ಏನ್ ಮಾಡ್ಬೇಕಂದ್ರೆ, ಆ ಎಲೆಗಳ ಮೇಲೆ ಹೋಗಿ ಒಂದೊಂದೇ ಮರಿಗಳು ಇರುತ್ತಲ್ಲ ರಿಲೀಸ್ ಮಾಡ್ತಾ ಹೋಗ್ಬೇಕು. ಒಂದು ಸ್ಮಾಲ್ ಕೆಮಲ್ ಬ್ರಷ್ ಇಟ್ಕೋಬೇಕು ನಿಮ್ಮ ಹತ್ರ, ಏನ್ ಮಾಡ್ಬೇಕು, ಆ ಡಬ್ಬಿಯಲ್ಲಿ ಕೆಮಲ್ ಬ್ರಷ್ ಹಾಕೋದು, ಒಂದು ಮರಿಗಳನ್ನ ಒಂದು ಕ್ರಾಪ್ಗೆ ರಿಲೀಸ್ ಮಾಡೋದು. ಸೊ ಈ ತರ ನೀವು ಏನ್ ಮಾಡ್ಬೇಕಂದ್ರೆ, ಪ್ರತಿಯೊಂದು ಗಿಡಕ್ಕೆ ಮಾಡುವುದಲ್ಲ ಇದು. ಎಕ್ಸಾಂಪಲ್, 1 ಎಕರೆ ಅಂದ್ರೆ ಸುಮಾರು 100,000 ಬೆಳೆಗಳು ಇರುತ್ತವೆ, ಚಿಕ್ಕ ಚಿಕ್ಕ ಬೆಳೆಗಳು. ಈಗ ಒಂದು ಮೀಟರ್ ಒಂದು ಮರಿಗಳು ರಿಲೀಸ್ ಮಾಡಿದ್ರೆ ಮತ್ತೊಂದು ಮೀಟರ್ ಬಿಟ್ಟು ಮತ್ತೊಂದು ಮರಿಗಳು ರಿಲೀಸ್ ಮಾಡೋದು. ಸೊ ಹೀಗೆ 1,500 ಅಂತ ಹೇಳುದು, 2,500 ಮರಿಹುಳಗಳನ್ನು ನೀವು 1 ಎಕರೆಗೆ ರಿಲೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಏನಾಗುತ್ತಂದ್ರೆ, 1 ತಿಂಗಳಲ್ಲಿ ಅದೇ ಮರಿಹುಳು ಅಡಲ್ಟ್ ಆಗಿ ಬಂದು ಅವು ಮತ್ತೆ ಸಂತಾನೋತ್ಪತ್ತಿ ಹೋಗಿ ಸುಮಾರು 1,500 ರಿಲೀಸ್ ಮಾಡಿರುವಂತಹ ಮರಿ ಹುಳುಗಳು ಅವು ಸುಮಾರು 25,000 ತಾಯಿ ಹುಳುವಾಗಿ ಬರುತ್ತವೆ. ಅವೇ ಮತ್ತೆ ತತ್ತಿ ಹಾಕುತ್ತಾ ಹೋಗುತ್ತವೆ. ಸೊ ಈ ಒಂದು ಜೀವನ ಚರಿತ್ರೆ ನಿಮ್ಮ ಗದ್ದೆಯಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದರಿಂದ ನೀವೇನಂದ್ರೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು ಅವಶ್ಯಕತೆನೇ ಇಲ್ಲ. ಸೊ ಇದು ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಆದ್ದರಿಂದ ನಿಮ್ಮ ಒಂದು ಒಕ್ಕಲುತನ ಅಥವಾ ನಿಮ್ಮ ಒಂದು ಬೇಸಾಯ ರಾಸಾಯನಿಕ ಮುಕ್ತವಾಗಿರುತ್ತದೆ ಮತ್ತು ತುಂಬಾ ಸಮೃದ್ಧವಾದ ಬೆಳೆ ಅಂತ ಬರುತ್ತದೆ ಅಂತ ನಾನು ನನ್ನ ನಂಬಿಕೆ ಅಂತ ಹೇಳ್ತಿದ್ದೇನೆ.
1: ಇಷ್ಟು ಉತ್ತಮವಾಗಿ ತಿಳಿಸಿದ್ರಿ. ಅಂಡ್ ನಾನು ಅಲ್ಲೇ ಒಂದು ಪ್ರಶ್ನೆ ಇತ್ತು, ಇದನ್ನ ಒನ್ ಟೈಮ್ ಮಾಡ್ಬೇಕಾ ಅಥವಾ ಸತತವಾಗಿ ಮಾಡಿ? ನೀವೇ ಅಂದ್ರೆ ಇದು ಒಂದು ಸೈಕಲ್ ತರ ಅಂತ.
2: ಸೈಕಲ್ ತರ, ಒಂದೇ ಟೈಮ್ ಮಾಡಿದ್ರೆ ಸಾಕು, ಅದಕ್ಕೆ ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಏನ್ ಜಾಸ್ತಿ ಇಲ್ಲ. ನಿಮ್ಗೇನ್ ಖರ್ಚಾಗೋದು, ನಿಮ್ ಜಾಸ್ತಿ ಖರ್ಚೇ ಇಲ್ಲ. 1 ಎಕರೆಗೆ ನೀವು 500 to 600 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ನಿಮ್ಮ 1 ಎಕರೆ ಪೂರ ನಿಮ್ಮ ಬೆಳೆ ಮುಗಿಸುವವರೆಗೂ, ಹಾರ್ವೆಸ್ಟ್ ಆಗುವವರೆಗೂ ಇದು ಕಂಟಿನ್ಯೂ ನಡೀತಾ ಇರುತ್ತೆ. ನೀವು ಸ್ಪ್ರೇ ಮಾಡೋದು ಅವಶ್ಯಕತೆನಿಲ್ಲ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಕೀಟವು ಜಾಸ್ತಿ ರಸಾಯನ ಕೀಟಕ್ಕೆ ಅತ್ಯುತ್ತಮವಾದ ರಾಮಬಾಣವಾಗಿದೆ. ರಸಾಯನ ಕೀಟಕ್ಕೆ ತುಂಬಾ ಉಪಯೋಗಕಾರಿ. ನಾನಂದೆ ಸಸ್ಯ ಏನು ಅಂದೆ, ವೈಟ್ ಫ್ಲೈ ಅಂದೆ. ಓಕೆ, ಆನಂತರ ಕೆಲವೊಂದು ಲೆಪ್ಡೋಪ್ಟರ್ ಇನ್ಸೆಕ್ಟ್ ಮೊಟ್ಟೆಗಳನ್ನ ತಿಂದು ಹಾಕುತ್ತದೆ. ಆದ್ದರಿಂದ ರಸಾಯನ ಕೀಟಕ್ಕೆ ಪ್ರೆಸೆಂಟ್ಲಿ ನಾವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ರಸಾಯನ ಕೀಟನಾಶಕಗಳು ತುಂಬಾ ಡೇಂಜರಸ್ ನಮ್ಮ ಹೆಲ್ತ್ಗೆ. ಸೊ ಅಂತ ಒಂದು ಕೀಟನಾಶಕಗಳನ್ನು ಇದು ತೆಗೆದು ಹಾಕಿಬಿಡುತ್ತದೆ. ಅದಕ್ಕೆ ಇದು ಅತ್ಯುತ್ತಮವಾದ ಒಂದು ಪರಭಕ್ಷ ಕೀಟ. ಎಲ್ಲ ರೈತರು ದಯವಿಟ್ಟು ಇದನ್ನು ನಿಮ್ಮ ಒಂದು ಗದ್ದೆಗಳಲ್ಲಿ ಉಪಯೋಗಿಸಿ. ಇದು ನೇಚರ್ ಆಗಿ ನಿಸರ್ಗವಾಗಿ ಇದು ಸಿಗುತ್ತದೆ. ತಮ್ಮ ಅಕ್ಕಪಕ್ಕದ ಗದ್ದೆಗಳ ಪಕ್ಕದಲ್ಲಿ ಕಾಟನ್ ಕ್ರಾಪ್ ಇದ್ದರೆ, ಹತ್ತಿಯ ಬೆಳೆ ಇದ್ದರೆ, ಆ ಹತ್ತಿಯ ಬೆಳೆಯಲ್ಲಿ ಇಲ್ಲಿ ಪಕ್ಕ ಸಿಕ್ಕೇ ಸಿಗುತ್ತದೆ. ಹಸಿರು ಹುಳ ಇರುತ್ತದೆ, ಸ್ಟಾಕ್ ಎಗ್ ಇರುತ್ತದೆ. ದಯವಿಟ್ಟು ಅದನ್ನು ತಂಬನ್ನಿ, ತಮ್ಮಂದು ನಿಮ್ಮ ಹೊಲದಲ್ಲಿ ಅದನ್ನು ಬಿಟ್ಟು ಬಿಡಿ. ಅದು ತನ್ನಿಂದ ತಾನೇ ರಿಲೀಸ್ ಆಗ್ತಾ ಇರುತ್ತೆ, ತನ್ನಿಂದ ತಾನೇ ಬೆಳೀತಾ ಇರುತ್ತದೆ. ಸೊ ಆಟೋಮೆಟಿಕ್ ಆಗಿ ಇದರಿಂದ ನಿಮ್ಮ ಒಂದು ಕೀಟಗಳು ಹತೋಟಿಯಲ್ಲಿರುತ್ತಂತ ನನ್ನ ನಂಬಿಕೆ.
1: ಇವತ್ತಿನ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಇದರ ಕುರಿತು ತಾವು ವಿವರವಾದ ಮಾಹಿತಿ ಕೊಟ್ರಿ. ಈಗ ಈ ಪರಭಕ್ಷಕ ಕೀಟದ ನಿರ್ವಹಣೆ ಕುರಿತು ಆಮೇಲೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಓಕೆ, ಸೊ ಪರಭಕ್ಷ ಕೀಟದ ನಿರ್ವಹಣೆ ನೋಡಿ, ಇದಕ್ಕೆ ವಾತಾವರಣದಲ್ಲಿ ಒಂದು 20 ಡಿಗ್ರಿ ಸೆಲ್ಸಿಯಸ್ ನಿಂದ ಹಿಡಿದು 38 ಡಿಗ್ರಿ ಸೆಲ್ಸಿಯಸ್ ಈ ತಾಪಮಾನದಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತದೆ. 45 ಮೇಲೆ ಆದರೂ ಇದು ಚೆನ್ನಾಗಿ ಬರಲ್ಲ. ಆನಂತರ 14 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇದ್ದರೂ ಇದು ಚೆನ್ನಾಗಿ ಬರೋದಿಲ್ಲ. ಇದರ ಒಂದು ಜೀವನ ಚರಿತ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ 20 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದು ಸುಮಾರು ಒಂದು 38-40 ಬಂದ್ರೂ ಇರಬಹುದು. ಪಕ್ಕ ಇದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರುತ್ತೆ, ತನ್ನ ಜೀವನ ಚಕ್ರವನ್ನು ಮುಗಿಸುತ್ತೆ. ಆ ತನ್ನ ಜೀವನ ಚಕ್ರದಲ್ಲಿ ಇನ್ನ ಯಾವುದೇ ರಸಾಯನ ಕೀಟಗಳು ಇದ್ದರೆ ಅದನ್ನು ತಿಂದಾಕುತ್ತೆ. ನೀವು ವಿಚಾರ ಮಾಡಿ, ಒಂದು ಮರಿಹುಳ, ಈ ಹಸಿರು ಹುಳದ ಒಂದು ಮರಿಹುಳ ತನ್ನ ಜೀವನ ಚಕ್ರದಲ್ಲಿ ಸುಮಾರು 150 ಹಿಡಿದು 250 ಸಸ್ಯವನ್ನು ತಿಂದು ಹಾಕುತ್ತೆ. ನೀವು ಲೆಕ್ಕ ಹಾಕಿ, ಒಂದೇ ಒಂದು ಹುಳು ಇಷ್ಟು ತಿಂತೈತಂದ್ರೆ ಸುಮಾರು 1,500 ನಾವು ರಿಲೀಸ್ ಮಾಡಿರ್ತೀವಿ, 35 ಒಂದು 25,000 ಆಗುತ್ತೆ ಒಂದೇ ಎಕರೆದಲ್ಲಿ. ಆ 25,000 × 250, ಇಷ್ಟೊಂದು ಕೀಟಗಳನ್ನ ಇದು ತಿಂದು ಹಾಕುತ್ತೆ. ನಾವು ಅನ್ಕೋಬಹುದು ಸುಮಾರು ನಾವು ಕೀಟನಾಶಕಗಳನ್ನ ಯೂಸ್ ಮಾಡಿದ್ರೆ ಇಷ್ಟು ಸಾಯಲ್ಲ, ಇಟ್ಟು ಸತ್ತೋಗಲ್ಲ. ಬಟ್ ಈ ಒಂದು ಪರಭಕ್ಷ ಕೀಟ ತುಂಬಾ ಹತೋಟಿ ಕ್ರಮದಲ್ಲಿ ಹೆಲ್ಪ್ ಆಗುತ್ತೆ, ಒಳ್ಳೇದು ಮಾಡುತ್ತೆ. ಅದಕ್ಕೆಲ್ಲ ರೈತ ಮಿತ್ರರೇ ಕೇಳಿ, ದಯವಿಟ್ಟು ಕೇಳಿ, ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟವಾದಂತ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಬೇಡಿ ತಮ್ಮ ಗದ್ದೆಗಳಲ್ಲಿ. ಸೊ ಬಯಾಲಜಿಕಲ್ ಕಂಟ್ರೋಲ್ಗೆ ನೀವು ಶಿಫ್ಟ್ ಆಗಿ ದಿನದಿಂದ ದಿನಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಆಹಾರ ಶುದ್ಧಿ ಇರುತ್ತದೆ, ನಿಮ್ಮ ಹೊಲ ಶುದ್ಧಿ ಇರುತ್ತದೆ, ನಿಮ್ಮ ಗಾಳಿ ಶುದ್ಧಿ ಇರುತ್ತದೆ. ಆನಂತರ ನೀವು ಬೆಳೆಯುವಂತ ಆಹಾರ ಮುಂದೆ ನಿಮ್ಮ ಪೀಳಿಗೆ ಮಕ್ಕಳಿಗೂ ಶುದ್ಧವಾದ ಆಹಾರ ನೀವು ಕೊಡುತ್ತೀರಿ. ಆದ್ದರಿಂದ ಪರಭಕ್ಷ ಕೀಟಗಳನ್ನು ನಿಮ್ಮ ಗದ್ದೆಗಳಲ್ಲಿ ಯೂಸ್ ಮಾಡಿ ಸಮೃದ್ಧವಾದ ಆಹಾರವನ್ನು ಬೆಳೆಯಿರಿ, ಉತ್ತಮ ಆರೋಗ್ಯವನ್ನು ಪಡೆಯಿರಿ ಅಂತಂದು ನನ್ನ ನಂಬಿಕೆ.
1: ಸರ್, ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಈಗ ಇದರ ಲಾಭಗಳು ಅಂತ ಒಂದು ಪ್ರಶ್ನೆನೇ ಇತ್ತು, ಆ ಲಾಭಗಳನ್ನು ನೀವು ತಿಳಿಸ್ಬಿಟ್ರಿ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಕರೆಂಟ್ ಸಿನಾರಿಯೋನಲ್ಲಿ ಎಷ್ಟು ಈ ಒಂದು ಬಯೋಲಾಜಿಕಲ್ ಮೆಥಡ್ ಅನ್ನು ಅಳವಡಿಸಿಕೊಂಡಿದ್ದಾರೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
2: ಸರ್ ನೋಡಿ, ಈಗಿನ ಪ್ರಕಾರ ರೈತರು ದಿನದಿಂದ ದಿನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಮೊದಲಿನ ತರ ಇಲ್ಲ. ಯಾಕೆಂದ್ರೆ ಒಂದು ಕ್ರಾಂತಿ ಆಗಿದೆ, ಏನಂದ್ರೆ ಮೊಬೈಲ್ ಕ್ರಾಂತಿ ಅನ್ಕೋಬಹುದು ನಾವು. ಸಹಜವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರೂ ನೋಡ್ತಾರೆ ಏನ್ ಟೆಕ್ನಾಲಜಿ ಬಂದಿದೆ, ಏನಾಗ್ತಾ ಇದೆ. ಎಲ್ಲರಿಗೂ ವಿಸ್ತರಣಾಧಿಕಾರಿ ನಾನು ಅಂದೆ ಈಗ ಮುಂಚೆ, ಬಟ್ ವಿಸ್ತರಣಾಧಿಕಾರಿ ತೊಗೊಳ್ಳೋದು ಅತ್ಯುತ್ತಮ. ಅದಕ್ಕಿಂತ ಮುಂಚೆವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ತಮ್ಗೆ ಆರಾಮಾಗಿ ಈ ವಿಷಯ ಒಂದು ತಮ್ಮ ಕೈಯಲ್ಲೇ ಸಿಗ್ಬೋದು. ನೀವು ಏನಂದ್ರೆ ಮೊಬೈಲ್ ಅಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಸಿರು ಹುಳ ಅಥವಾ ಏನಂದ್ರೆ ಗ್ರೀನ್ ಲೇಸ್ ವಿಂಗ್ ಅಂತ ಟೈಪ್ ಮಾಡಿ, ಗ್ರೀನ್ ಲೇಸ್ ವಿಂಗ್ ಅದ ಉಪಯೋಗಗಳು ಅಂತ ಟೈಪ್ ಮಾಡಿ, ಇದರ ಸವಿಸ್ತಾರವಾದ ಎಲ್ಲ ಒಂದು ವಿಷಯವು ತಮ್ಮ ಕೈಯಲ್ಲೇ ಬಂದ್ಬಿಡುತ್ತೆ. ಅದನ್ನ ನೀವು ಒಂದ್ಸಾರಿ ನೋಡಿ, ಎರಡ್ ಸಾರಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನ ನೀವು ತಮ್ಮ ಗದ್ದೆಗಳಲ್ಲಿ ಬಳಸಲು ಮುಂದಾಗಿ. ಒಂದು ಪ್ರಶ್ನೆ ಕಾಡ್ತಿರಬಹುದು ನಿಮಗೆ, ಇದು ಎಲ್ಲಿ ಸಿಗುತ್ತೆ, ನಮಗೆ ಎಲ್ಲಿಂದ ತರಬೇಕು, ತಾವು ಏನ್ ಮಾಡ್ಬೇಕಂದ್ರೆ. ರೈತರು ದಯವಿಟ್ಟು, ಕೃಷಿ ವಿಶ್ವವಿದ್ಯಾಲಯಗಳು ಇರುತ್ತವೆ ನಮ್ಮ ಕರ್ನಾಟಕದಲ್ಲಿ. ನಾನು ಹೇಳೋರ ಪ್ರಕಾರ ಈ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ನೀವು ದಯವಿಟ್ಟು ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಸಬ್ ಕ್ಯಾಂಪಸ್ಗಳಿವೆ, ಬಿಜಾಪುರ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಬನ್ನಿ. ನೆಕ್ಸ್ಟ್ ನೀವು ಮತ್ತೆ ಆ ಕಡೆ ಹೋದ್ರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇದೆ, ಅಲ್ಲಿ ಕೂಡ ಈ ಕೀಟ ಸಿಗುತ್ತದೆ. ನೆಕ್ಸ್ಟ್ ನೀವು ಮತ್ತೆ GKK ಕ್ಯಾಂಪಸ್ ಬೆಂಗಳೂರಲ್ಲಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಈ ಕೀಟವು ಅಲ್ಲಿ ಕೂಡ ಸಿಗುತ್ತದೆ. ಇದಕ್ಕಾಗಿ ಉಪಯೋಗಕರ ಪರಭಕ್ಷ ಕೀಟಗಳಿಗಾಗಿ ನಮ್ಮ ಸೆಂಟ್ರಲ್ ಅಗ್ರಿಕಲ್ಚರ್ ಏನಿದೆ ಅಂದ್ರೆ, ಭಾರತ ಸರ್ಕಾರ ಬೆಂಗಳೂರಲ್ಲಿ ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇದೆ, NBR ಅಂತೀವಿ, ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸ್ ಅಂತಂದು. ಸೊ ತಾವು ದಯವಿಟ್ಟು ಈ ಒಂದು ಏನಂದ್ರೆ ರಿಸರ್ಚ್ ವಿಂಗ್ ಅನ್ನ ಭೇಟಿ ಮಾಡಿ. ಇದು ಎಲ್ಲಿದೆ ಅಂದ್ರೆ ಹೆಬ್ಬಾಳದಲ್ಲಿದೆ, ಬೆಂಗಳೂರಲ್ಲಿ. ತಾವು ಹೋದ್ರೆ ಇದು ಹಸಿರುಗಳು ಒಂದೇ ಅಲ್ಲ, ಸುಮಾರು ಒಂದು 40-45 ವಿಧವಾದ ವಿವಿಧ ಪರಭಕ್ಷ ಕೀಟಗಳು ಸಿಗುತ್ತವೆ, ಪ್ಯಾರಾಶೂಟಾಡ್ ಸಿಗುತ್ತವೆ. ಇವೆಲ್ಲ ಬಗ್ಗೆ ಮಾಹಿತಿ ತಮಗೆ ದಯವಿಟ್ಟು ಸಿಗುತ್ತದೆ. ಹೋಗಿ ಮಾಹಿತಿ ಕೇಳಿ, ಟ್ರೈನಿಂಗ್ ಇದೆ, ತಾವು ಟ್ರೈನಿಂಗ್ ಹೋಗ್ಬೋದು. ಎಲ್ಲಾ ರೀತಿಯಾದಂತ ವಿವಿಧ ವಿಜ್ಞಾನಿಗಳಿದ್ದಾರೆ, ಬೇರೆ ಬೇರೆ ಕೀಟಕ್ಕೆ ಬೇರೆ ಬೇರೆ ವಿಭಾಗಗಳಿದ್ದಾವೆ. ತಾವು ಹೋಗಿ ಭೇಟಿ ನೀಡಿ. ಇಲ್ಲೇ ಬೇಡ ಅಂದ್ರೆ ಮತ್ತೆ ನೀವು ಮಂಡ್ಯ ಕಡೆ ಹೋದ್ರೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಅಲ್ಲಿ ಭೇಟಿ ಕೊಡಿ. ಈ ತರವಾದ ಯಾವುದೇ ಕೃಷಿ ವಿಶ್ವವಿದ್ಯಾಲಯಗಳಿದೆ, ಎಲ್ಲಾ ಕೃಷಿ ವಿಶ್ವವಿದ್ಯಾಲಯದ ಈ ಕೀಟವು ಸಿಗುತ್ತದೆ. ಈ ಕೀಟದ ಜೊತೆ ಬೇರೆ ಬೇರೆ ಕೀಟಗಳು ಕೂಡ ಇವೆ. ಸಮಗ್ರವಾದ ಮಾಹಿತಿ ತುಂಬಾ ಪಕ್ಕ ಸಿಕ್ಕೇ ಸಿಗುತ್ತದೆ. ಆದ ಕಾರಣಕ್ಕ ತಾವು ಏನ್ ಮಾಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಸಮಗ್ರವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಾವು ಮುಂದೆ ಒಂದು ಸಮಗ್ರ ಕೃಷಿ ರೈತರಾಗಿ ಬಾಳಿ ಅಂತಂದು ನಾನು ಆಶಿಸುತ್ತೇನೆ ತಮ್ಮಲ್ಲಿ.
1: ಸರ್, ಈಗ ಕೀಟನಾಶಕ ಕಮ್ಮಿ ಬಳಸಿ, ಕಮ್ಮಿ ಅಲ್ಲ ಕಂಪ್ಲೀಟ್ ಆಗಿ ನಿಲ್ಸಿಬಿಡಿ ಅಂತ ತಾವು ಹೇಳ್ತಾ ಇದ್ದೀರಿ. ಅಂತ ಸಂದರ್ಭದಲ್ಲಿ ಪರಭಕ್ಷಕ ಕೀಟದ ಒಂದು ವಿಷಯದ ಬಗ್ಗೆ ನಾವು ಮಾತನಾಡುವಾಗ, ಕ್ಯಾನ್ ಯು ಟೆಲ್ ಫೈನಾನ್ಷಿಯಲಿ ಯಾವುದು ಉತ್ತಮ, ಅದ್ರ ಬಗ್ಗೆ
2: ನೋಡಿ. ಈಗ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ಅಂತ ಕೇಳಿದ್ರೆ ನನಗೆ. ಈಗ ರೈತರು ನೋಡಿ, ಅವ್ರ ಹತ್ರ ದುಡ್ಡು ಇರೋದಲ್ಲ ಪಾಪ, ಆದ್ರೂ ಏನ್ ಮಾಡ್ತಾರೆ, ತಮ್ಮ ಗದ್ದೆಗಳಲ್ಲಿ ಯಾವುದೋ ರೋಗ ಬರಲಿ ಅಥವಾ ಒಂದು ಕೀಟ ಬರಲಿ ಮೊದಲು ಅವರು ವಿಚಾರಿಸೋದಿಲ್ಲ. ಫಸ್ಟ್ ಹೋಗಿ ಅವ್ರು ಮಾಡೋ ಕೆಲಸ ಏನಂದ್ರೆ ಈ ಒಂದು ಬೀಜ ಗೊಬ್ಬರ ಅಂಗಡಿಗೆ ಹೋಗಿ ಉದ್ರಿ ಹಚ್ಚಿ ಸುಮಾರು ಒಂದು 2500 ಒಂದು 5,000-6,000 ಕೀಟನಾಶಕವನ್ನು ಅಲ್ಲಿ ತೆಗೆದುಕೊಂಡು ಬಂದು 1 ಎಕರೆಗೆ ಸ್ಪ್ರೇ ಮಾಡ್ತಾರೆ. ಓಕೆ, ಸೊ 1 ಎಕರೆಯಲ್ಲಿ ನೀವು ಸ್ಪ್ರೇ ಮಾಡ್ತಾರೆ ಅತಿ ಕಡಿಮೆ ಅಂದ್ರೆ ಒಂದು 3,500 ಅಂತ ಇಟ್ಕೊಳ್ಳಿ. ಬಟ್ ಈಗ ನನ್ನ ಒಂದು ಟಾಪಿಕ್ ಬನ್ನಿ, ಪರಭಕ್ಷ ಕೀಟದ ಉಪಯೋಗ. ಅದೇ ಒಂದು ಪರಭಕ್ಷ ಕೀಟ 1 ಎಕರೆಗೆ ನಿಮಗೆ ತಗುಲು ವೆಚ್ಚ ಕೇವಲ 500 ರೂಪಾಯಿ ಅಷ್ಟೇ, ಬರೀ 500 ರೂಪಾಯಿ. 500 ರೂಪಾಯಿ ನೀವು 1 ಎಕರೆಯನ್ನ ಹತೋಟಿ ಕ್ರಮ ಮಾಡಬಹುದು ಕೀಟಗಳನ್ನ. ಅದೇ ನೀವು 3,500 ಅಥವಾ 6,000, ಬಟ್ ಈ 3,500 ಅಥವಾ 6,000 ಬರೀ ಒಂದ್ ಟೈಮ್ ಅಷ್ಟೇ ನೀವು ಮಾಡ್ತಾ ಇರೋದು. ಆತರ ನೀವು ಸುಮಾರು 4-5 ಟೈಮ್ ನೀವು ಸ್ಪ್ರೇ ಮಾಡ್ತೀರ ನಿಮ್ಮ ಗದ್ದೆಗಳಲ್ಲಿ. ಸೊ ನಿಮಗೆ ಕೀಟನಾಶಕಗಳಿಂದ ಸುಮಾರು ಒಂದು 18,000-25,000 ಬರುತ್ತೆ 1 ಎಕರೆಗೆ. ಇದು ಎಕ್ಸಾಂಪಲ್ ನೀವು ತಗೊಳ್ಳಿ. ಮೆಣಸಿನಕಾಯಿ ನಿಜವಾಗಿ ಹೇಳಬೇಕಂದ್ರೆ ಮೆಣಸಿನಕಾಯಿಯಲ್ಲಿ ಸುಮಾರು 21 ಸ್ಪ್ರೇಗಳನ್ನು ಮಾಡುತ್ತಾರೆ ರೈತರು. ಎದಕ್ಕೆ? ಮೆಣಸಿನಕಾಯಿಯಲ್ಲಿ ಒಂದು ಮುಟುರ ರೋಗ ಅಂತ ಬರುತ್ತೆ, ಥ್ರಿಪ್ಸ್ ಅಂತ ಆಗೋದು. 21 ಸ್ಪ್ರೇ ನಾನು ನನ್ನ ಕಣ್ಣಾರೆಯಿಂದ ಕಂಡಿದ್ದೇನೆ. 21 ಸ್ಪ್ರೇಗೆ 1 ಸ್ಪ್ರೇ 3,000 ಆಗುತ್ತೆ. ವಿಚಾರ ಮಾಡಿ ನೀವು ಎಷ್ಟೊಂದು ದುಡ್ಡಿನ ಅಭಾವ ಆಯ್ತು ರೈತರಿಗೆ. ಅದಕ್ಕೆ ಇದನ್ನೆಲ್ಲ ಬಿಡಿ, ಏನ್ ಮಾಡಿ ನೀವು ಜಸ್ಟ್ ಒಂದು 500 ರೂಪಾಯಿ ಖರ್ಚು ಮಾಡಿ. 500 ರೂಪಾಯಿ ಖರ್ಚು ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ, ಒಂದು 200 ರೂಪಾಯಿದಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ. ಮೊಟ್ಟೆ ಆದ್ರೂ ಕೊಡ್ತಾರೆ ಅಥವಾ ಅದರದ್ದು ಮರಿ ಹುಳ ಆದ್ರೂ ಕೊಡ್ತಾರೆ. ನಿಮ್ಮ ಹೊಲಕ್ಕೆ ತನ್ನಿ, ತಂದು ಮೊದಲನೇ ನಾನು ಹೇಳಿರೋ ಪ್ರಕಾರ ಎಲೆಗಳ ಮೇಲೆ ಅವನ್ನ ಸಿಂಪಡಿಸ್ತಾ ಹೋಗಿ, ಈ ತರ ಟ್ಯಾಪ್ ಮಾಡ್ತಾ ಹೋಗಿ, ಅದು ಎಲೆಗಳ ಮೇಲೆ ಬೀಳುತ್ತೆ. ಆದ್ರೆ ನಿಮ್ಗೆ ಒಂದ್ ಸ್ವಲ್ಪ ಏನಂದ್ರೆ ಪೇಷನ್ಸ್ ಬೇಕು, ಒಂದ್ ಸ್ವಲ್ಪ ತಡೆಯುವ ಒಂದು ಮನೋಭಾವ ಬೇಕು, ತಾಳ್ಮೆ ಭಾವ ಬೇಕು. ಯಾಕಂದ್ರೆ ಬಯಾಲಜಿಕಲ್ ಕಂಟ್ರೋಲ್ ಅನ್ನೋದು ಪರಭಕ್ಷ ಕೀಟ ಅನ್ನೋದು ಒಂದ್ ದಿವಸದಲ್ಲಿ ಆಗುವಂತ ಒಂದು ಹತೋಟಿ ಕ್ರಮ ಅಲ್ಲ. ಇದಕ್ಕೆ ಲೈಫ್ ಸೈಕಲ್ ಇರುತ್ತೆ, ಈ ಹುಳುವಿಗಾಗಲಿ ಅಥವಾ ಫಂಗಸ್ಗಾಗಲಿ ಬ್ಯಾಕ್ಟೀರಿಯಾಗಲಿ ವೈರಸ್ಗಾಗಲಿ ಒಂದು ಪೂರ್ಣ ಜೀವನ ಚರಿತ್ರೆ ಇರುತ್ತೆ. ಆ ಜೀವನ ಚರಿತ್ರೆ ಮುಗಿದೋಯ್ತಂದ್ರೆ ಅವಾಗಿಂದ ನಿಮಗೆ ಪರಿಪೂರ್ಣವಾದ ಒಂದು ಏನಂದ್ರೆ ಹತೋಟಿ ಕ್ರಮ ಶುರು ಆಗುತ್ತೆ. ಅದಕ್ಕೆ ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಉಪಯೋಗದಲ್ಲಿ ಒಂದೇ ಒಂದು ನೆಗೆಟಿವ್ ಇರೋದು ಏನಂದ್ರೆ ನಾವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮೊದಲನೇ ಬೆಳೆ ಮೇ ಬಿ ಸ್ವಲ್ಪ ನಿಮಗೆ ಲಾಸ್ ಮಾಡ್ಕೋಬಹುದು ನೀವು, ಬಟ್ 2ನೇ 3ನೇ ಬೆಳೆ ಕಂಟಿನ್ಯೂ ನಿಮ್ಗೆ ಎಂದೂ ಲಾಸ್ ಆಗೋದಿಲ್ಲ, ತುಂಬಾ ನಿಮಗೆ ಒಂದು ಉಪಯೋಗಕಾರಿ. 2ನೇ ಮಾತು ಏನಂದ್ರೆ ಕೀಟನಾಶಕಗಳನ್ನು ಬಳಸಲೇಬೇಡಿ. ಓಕೆ, ಅದರಿಂದ ತುಂಬಾ ದುಷ್ಪರಿಣಾಮಗಳಿವೆ. ಆಹಾರ ವಿಷಪೂರತೆ ಇರುತ್ತೆ, ತುಂಬಾ ನಿಮ್ಮ ದುಡ್ಡು ಒಂದು ಖರ್ಚಾಗುತ್ತೆ, ಆನಂತರ ನಿಮ್ಮ ಮರಿಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಲ್ಲಿ ಅಂಗವಿಕಲತೆ ಕಾಡುತ್ತೆ. ಎಕ್ಸಾಂಪಲ್ ನೀವು ಕೇಳಬಹುದು ಕಾಸರಗೋಡ್ ಸಿಂಡ್ರೋಮ್, ಒಂದು ಕ್ಯಾಶ್ಯೂನೆಟ್ಗೆ ಯೂಸ್ ಮಾಡಿರ್ತಾರೆ ಕೆಮಿಕಲ್, ಅದರಿಂದ ತುಂಬಾ ಬೋನ್ ಡಿಫಾರ್ಮೇಷನ್ ಆಯ್ತು. ಇದೆಲ್ಲ ಒಂದು ಉದಾಹರಣೆ ಇದೆ ನಮ್ಮ ಕಣ್ ಮುಂದೆ, ಆದ್ರೂ ನಮ್ಮ ರೈತರು ಹೆಚ್ಚಿಕೊಳ್ತಾ ಇಲ್ಲ. ಆದ್ರಿಂದ ನನ್ನ ದಯವಿಟ್ಟು ಒಂದು ಮನವಿ, ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡಿ, ಪರಭಕ್ಷ ಕೀಟ ಆಗಿರ್ಬೋದು, ಪ್ಯಾರಾಸಿಟೈಡ್ಸ್ ಆಗಿರ್ಬೋದು, ಅಥವಾ ಎಂಟಮೋ ಪ್ಯಾಥೋಜನ್ಸ್ ಅಂತೀವಿ ಫಂಗಸ್ ಎಂದ ಸಿಲಿಂಡರ್ನಿಂದ ಮಾಡಿರೋದು, ಇಂಥವನ್ನೆಲ್ಲವನ್ನು ಉಪಯೋಗ ಮಾಡಿಕೊಂಡು ಅತ್ಯುತ್ತಮವಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ನಾನು ಒಂದು ಅನಿಸಿಕೆ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ರೈತರಿಗೆ ಇದರ ಬಗ್ಗೆ ಅರಿವು ಜಾಸ್ತಿ ಬೇಕು. ಇದರ ಬಗ್ಗೆ ಒಂದು ಅರಿವು ಬೇಕಾದ್ರೆ ನಾನು ಈಗ ಹೇಳಿರೋ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ. ಸುಮಾರು ಅಟ್ಲೀಸ್ಟ್ 1 ವರ್ಷದಲ್ಲಿ ಒಂದು 3-4 ಸರಿ ಆದ್ರೂ ಹೋಗಿ, ಸುಮಾರು ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೀತಾ ಇರುತ್ತವೆ. ಆಸುಪಾಸಿನ ರೈತರಿಗೆ ಪಕ್ಕ ಗೊತ್ತಿರುತ್ತೆ ಕೃಷಿ ವಿಷಯದಲ್ಲಿ ಆಸುಪಾಸಿ ಇರುವಂತಹ ಹಳ್ಳಿಗಳಲ್ಲಿ, ಬಟ್ ತುಂಬಾ ದೂರ ಇರುವಂತ ಒಂದು ಹಳ್ಳಿಗಳಲ್ಲಿ ಈ ವಿಷಯ ಗೊತ್ತಿರಲ್ಲ. ಅದಕ್ಕೆ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈಗಾದ್ರೂ ಕಷ್ಟಪಟ್ಟು ಹೋಗಿ ಭೇಟಿ ಕೊಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ. ಒಂದು ಸಾರಿ ಭೇಟಿ ಕೊಟ್ರೆ ಸಾಕು, ನೀವು ಪಕ್ಕ ಅದು ಇಂಗ್ಲಿಷ್ ಹೇಳ್ತಾರ ಅಡಿಕ್ಟ್ ಅಂತಂದು. ಯಾಕಂದ್ರೆ ಅಲ್ಲಿರುವಂತ ಒಂದು ಸ್ಟಾಫ್ ಆಗಿರ್ಬೋದು, ಸೈಂಟಿಫಿಕ್ ವಿಜ್ಞಾನಿಗಳಾಗಿರ್ಬೋದು ಅಥವಾ ಸಹಾಯಕ ವಿಜ್ಞಾನಿಗಳಾಗಿರ್ಬೋದು, ಅವರು ಮಾಡುವಂತ ಕ್ರಿಯೆಗಳು, ಅಲ್ಲಿ ಇರುವಂತ ಒಂದು ಟೆಕ್ನಾಲಜಿ ಆಗಿರ್ಬೋದು ನೋಡಿ ನೀವು ಪಕ್ಕ ಪ್ರೇರಿತರಾಗುತ್ತೀರಂತಂದು ನನ್ನ ಒಂದು ಮನೋಭಾವ ಇದೆ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದು ಮತ್ತೊಮ್ಮೆ ಮಗದೊಮ್ಮೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವಂತ ಮಾಹಿತಿಗಳನ್ನು ತೆಗೆದುಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಪಕ್ಕ ನೀವೇ ನಿಮಗೆ ಪ್ರೇರಿತವಾಗಿ ನೀವೊಂದು ಇದು ಪರಭಕ್ಷ ಕೀಟಗಳನ್ನು ಸಾಕುವಿಕೆ ಆಗಲಿ ಅಥವಾ ಪರಭಕ್ಷ ಕೀಟಗಳಿಂದ ಆಗಲಿ ಅಥವಾ ಎಂಡೋಮ್ ಪೆಥೋಜನ್ಸ್ ಆಗಲಿ ನೀವು ಕೂಡ ಇದನ್ನು ಒಂದು ಅನುಸರಿಸ್ತೀರ ಅಂತಂದು ನಾನು ನಂಬಿರುತ್ತೇನೆ ತಮ್ಮಲ್ಲಿ.
3: ಸರ್, ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ. ಬಹಳ ಮುಖ್ಯವಾಗಿ ಪರಭಕ್ಷಕ ಕೀಟ ಮಣ್ಣಿನ ಫಲವತ್ತತೆಗೆ ಎಷ್ಟು ಲಾಭ ಕೊಡುತ್ತೆ ಅದರ ಬಗ್ಗೆ ಸ್ವಲ್ಪ.
2: ಸರ್, ಇಲ್ಲಿ ಒಂದು ವಿಷಯ ಹೇಳೋದಾದ್ರೆ ಪರಭಕ್ಷ ಕೀಟ ಮತ್ತು ಮಣ್ಣಿನ ಫಲವತ್ತತೆಗೆ ಏನು ಲಿಂಕ್ ಇಲ್ಲ ಇದರಲ್ಲಿ. ಇದ್ರದ್ದು ಒಂದೇ ಕರ್ತವ್ಯ ಏನಂದ್ರೆ ಪರಭಕ್ಷಕ ಕೀಟದ್ದು, ಇದು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನು ತಿನ್ನುತ್ತದೆ. ಇಲ್ಲಿ ನಮ್ದು ಏನು ಇದರಲ್ಲಿ ಪ್ರಾಮುಖ್ಯತೆ ಅಂದ್ರೆ ರೈತರು ಸಿಂಪಡಿಸುವಂತ ರಾಸಾಯನಿಕ ಕೀಟಗಳನ್ನು ಕಡಿಮೆ ಮಾಡೋದು. ನೀವು ಹೇಳಿದ ಪ್ರಕಾರ ಮಣ್ಣಿನ ಫಲವತ್ತತೆ ಇದಕ್ಕೆ ಏನು ಲಿಂಕ್ ಇಲ್ಲ, ಅದರದ್ದು ಏನೋ ಅದರೊಂದು ಕೊಂಡಿ ಇಲ್ಲ. ಅಲ್ಲೇ ಒಂದೇ ಒಂದು ಇದ್ರದ್ದು ಮುಖ್ಯ ಉದ್ದೇಶ ಪರಭಕ್ಷ ಕೀಟ ಅಂದ್ರೆ ಬೆಳೆಗಳಿಗೆ ಹಾನಿ ಮಾಡುವಂತ ಕೀಟಗಳನ್ನು ತಿಂದು ಹಾಕೋದು, ತನ್ನ ಜೀವನ ಚರಿತ್ರೆಯನ್ನು ಮುಂದುವರಿಸುವುದು. ಸೊ ಇದರಿಂದ ನಾವು ವಿಷಪೂರಿತ ಕೀಟನಾಶಕಗಳನ್ನು ಬಳಸುವುದಿಲ್ಲ. ಅದರಿಂದ ನಮ್ಮ ಆಹಾರವು ಸಮೃದ್ಧಿಯಾಗಿರುತ್ತದೆ, ಅತ್ಯುತ್ತಮ ಆಹಾರವಾಗಿರುತ್ತದೆ. ನೀವು ಮಣ್ಣಿನ ಫಲವತ್ತತೆ ಬಗ್ಗೆ ಮಾತನಾಡೋದಾದರೆ ಅದರಲ್ಲಿ ಮತ್ತೆ ಏನಂದ್ರೆ ಕೆಲವೊಂದು ಶಿಲೀಂಧ್ರಗಳಿರುತ್ತವೆ, ಆ ನಂತರ ಕೆಲವೊಂದು ಏನಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅದನ್ನು ಹಾಕೋದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಸುಡಮೊನಾಸ್ ಇರ್ಬೋದು, ಟ್ರೈಕೋಡರ್ಮಾ ವಿರಿಡಿ ಅಂತ ಇರುತ್ತೆ. ಸೊ ಇದೊಂದು ಏನಂದ್ರೆ ಫಂಗಸ್ ಗ್ರೂಪಿಗೆ ಬರುತ್ತೆ ಅದೆಲ್ಲ. ಸೊ ಅದು ಪ್ಲಾಂಟ್ ಪ್ಯಾಥಾಲಜಿ ಅಂತ ನಾವು ಹೇಳ್ತೀವಿ, ಸಸ್ಯ ರೋಗಶಾಸ್ತ್ರ ಒಂದು ವಿಭಾಗ ಇದೆ, ಅವರು ಅದನ್ನು ಉತ್ಪತ್ತಿ ಮಾಡ್ತಾರೆ ಡಿಫ್ರೆಂಟ್ ಆಗಿ. ಮತ್ತೆ ಬೇರೆ ಜೀವಿಗಳು ಅದ್ರ ಬಗ್ಗೆ ಮಣ್ಣಿನ ಫಲವತ್ತತೆ ಬೇಕಾದ್ರೆ ಅಜಿಟೋಬ್ಯಾಕ್ಟರ್ ಅಂತ ಇರುತ್ತೆ, ಅದನ್ನ ನಾವು ಹೆಂಗ್ ಪರಭಕ್ಷ ಕೀಟಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ, ಇವುಗಳನ್ನು ಕೂಡ ನಾವು ನಮ್ಮ ಪ್ರಯೋಗದಲ್ಲಿ ಉತ್ಪತ್ತಿ ಮಾಡಬಹುದು. ಅದಕ್ಕೆ ಸೆಪರೇಟ್ ಮೈಕ್ರೋಬಯಾಲಜಿ ಡಿವಿಷನ್ ಇರುತ್ತೆ. ಆ ಮೈಕ್ರೋಬಯಾಲಜಿ ಡಿವಿಷನ್ ಅವರು ಇಂಥ ಒಂದು ಉಪಯೋಗಕಾರಿ ಒಂದು ಸೂಕ್ಷ್ಮ ಜೀವವನ್ನು ಉತ್ಪತ್ತಿ ಮಾಡ್ತಾರೆ, ಅದಕ್ಕೆ ನಾವು ಮಾಸ್ ಮಲ್ಟಿಪ್ಲಿಕೇಶನ್ ಆಫ್ ಬಯೋ ಏಜೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಇಂಥ ವ್ಯವಸ್ಥೆ ಕೂಡ ನಮ್ಮ ಒಂದು ಕೃಷಿ ವಿಶ್ವದಲ್ಲಿ ಇದೆ, ಸೆಪರೇಟ್ ಡಿವಿಷನ್ಸ್ ಇರುತ್ತೆ. ಎಕ್ಸಾಂಪಲ್ ನೀವು ನೋಡಬಹುದು ನಿಮೋರಿಯಾ ರಿಲೇ ಅಂತ ಇರುತ್ತೆ, ಸೊ ಆನಂತರ ಬಿವೇರಿಯಾ ಬಶಿಯಾನ ಅಂತ ಇರುತ್ತೆ. ಇದೆಲ್ಲ ಒಂದು ಸೂಕ್ಷ್ಮ ಜೀವಿ ಕೀಟಗಳನ್ನ ಹತೋಟಿ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗಬೇಕಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅವು ಜೀವಿಗಳೇ, ಆ ಜೀವಿಗಳನ್ನು ಉತ್ಪತ್ತಿ ಮಾಡೋದು ನಮ್ಮ ಪ್ರಯೋಗಾಲಯದಲ್ಲಿ, ಅದನ್ನು ಮತ್ತೆ ಮಣ್ಣಿಗೆ ಹಾಕೋದು. ನೀವು ನೀರಿನ ಮುಖಾಂತರ ಹಾಕ್ರಿ ಅಥವಾ ಪೌಡರ್ ಅನ್ನು ಸಿಂಪಡಿಸಿ ಮಣ್ಣಿನಲ್ಲಿ ತುಂಬಾ ಫಲವತ್ತತೆಯನ್ನು ಹೆಚ್ಚಾಕಲು ಅವು ಸಹಕಾರಿ ಮಾಡುತ್ತದೆ.
3: ಸರ್, ಅಂತ ಸಂದರ್ಭದಲ್ಲಿ ಈಗ ನಾವು ಅಫ್ಕೋರ್ಸ್ ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ, ರಾಸಾಯನಿಕಗಳ ಬಳಕೆಯನ್ನ ಹೆಚ್ಚು ಮಾಡಿದರೆ ಮಣ್ಣಿನ ಫಲವತ್ತತೆ ಹಾನಿ ಆಗುತ್ತಾ?
2: ಡೆಫಿನೆಟ್ಲಿ ಸರ್,
3: ಅದ್ರ ಬಗ್ಗೆ.
2: ಓಕೆ ಸರ್, ಇಲ್ಲಿ ನೋಡೋದಾರೆ ಏನಂದ್ರೆ ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಕೀಟನಾಶಕ ಇರ್ಬೋದು, ಏನಂದ್ರೆ ಈಗ ರಾಸಾಯನಿಕ ಗೊಬ್ಬರ ನೀವು ಯೂರಿಯಾ ಅಂತಿರಲ್ಲ, ಯೂರಿಯಾ ಮಣ್ಣಿಗೆ ಹಾಕ್ತೀರ, ಡೆಫಿನೆಟ್ಲಿ 46% ಇದರಲ್ಲಿ ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ ನಮ್ಮ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ನೀವು ಒಂದು ಯೂರಿಯಾ ಯಾವಾಗ ಮಣ್ಣಿಗೆ ಹಾಕ್ತಿರಲ್ಲ, ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಇರುತ್ತೆ. ಓಕೆ, ಈ ನೈಟ್ರೋ ಇದು ಯೂರಿಯಾ ಇದೆಲ್ಲ ಕೆಮಿಕಲ್ ಇಂದ ಮಾಡಿರೋದು. ಈ ಕೆಮಿಕಲ್ ಮಣ್ಣಲ್ಲಿ ಹೋಗಿ ಕೂತಾಗ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಸತ್ತೋಗ್ಬಿಡುತ್ತೆ. ಅದಕ್ಕೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಬೇಕು ಬೆನಿಫಿಷಿಯಲ್ ಮೈಕ್ರೋಫ್ಲೋರಾಗೆ. ಅದು ಎಲ್ಲಿರುತ್ತೆ ಅಂದ್ರೆ ಈ ಬೇರುಗಳ ಸುತ್ತಮುತ್ತಲ ಏರಿಯಾದಲ್ಲಿ ಇರುತ್ತೆ, ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಅಂತ ನಾವು. ಸೊ ಈ ಯೂರಿಯಾ ಅದಕ್ಕೆ ಬೇಡವೇ ಬೇಡ, ಯಾಕಂದ್ರೆ ಇದು ಕೃತಕವಾಗಿ ಮಾಡಲ್ಪಟ್ಟಿರುವಂತ ಒಂದು ಗೊಬ್ಬರ, ರಾಸಾಯನಿಕ ಗೊಬ್ಬರ.
3: ಹೌದು,
2: ಅದಕ್ಕೆ ನೀವು ಇದನ್ನ ಯೂಸ್ ಮಾಡಲೇಬಾರ್ದು. ನೀವು 46% ನಿಮಗೆ ನೈಟ್ರೋಜನ್ ಬೇಕಂದ್ರೆ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಹೋಗ್ಬೋದು. ನೀವು ತಿಪ್ಪೆ ಗೊಬ್ಬರ ಹಾಕಿ 46% ಸಿಗೋದಲ್ಲ ಡೆಫಿನೆಟ್ಲಿ, ಆದ್ರೆ ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸುತ್ತೆ, ಇನ್ನಷ್ಟು ಹೆಚ್ಚು ಮೈಕ್ರೋಫ್ಲೋರಾ ಹೆಚ್ಚಾಗುತ್ತೆ ರೈಜೋಸ್ಫಿಯರ್ ಅಲ್ಲಿ. ಆ ಮೈಕ್ರೋಫ್ಲೋರಾನೇ ಸಾಕು ನಮ್ಮ ನಿಸರ್ಗದಲ್ಲಿ ಇರುವಂತ ಒಂದು ನೈಟ್ರೋಜನ್ ಹಿಡಿದುಕೊಂಡು ಆ ಬೇರುಗಳಲ್ಲಿ ಕಳ್ಸಕ್ಕೆ. ಸೊ ಅದಕ್ಕೆ ಯೂರಿಯಾ ಹಾಕ್ಬೇಕು, DAP ಹಾಕ್ಬೇಕು, ಬೇಡವೇ ಬೇಡ. ಮೈಕ್ರೋಫ್ಲೋರಾ ಹೆಚ್ಚಿಗೆ ಮಾಡಿದ್ರೆ ಸಾಕು. ಹೆಚ್ಚಿಗೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಮಣ್ಣಿಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅನ್ನ ಹಾಕ್ಬೇಕು. ತಿಪ್ಪೆ ಗೊಬ್ಬರ ಹಾಕಿ, ಕೋಳಿ ಗೊಬ್ಬರ ಹಾಕಿ, ಆನಂತರ ರೇಷ್ಮೆ ಹುಳದ ಗೊಬ್ಬರ ಹಾಕಿ, ಓಕೆ, ಇಂಥವೆಲ್ಲ ಒಂದು ಗೊಬ್ಬರ ಹಾಕಿದ್ರೆ, ಎರೆ ಗೊಬ್ಬರ ಹಾಕಿ, ಎರೆ ಜಲ ಹಾಕಿ, ಪಂಚಗವ್ಯ ಹಾಕಿ, ಇದೆಲ್ಲ ನಮ್ಮ ಒಂದು ಸುತ್ತಮುತ್ತಲಿರುವಂತ ನೈಸರ್ಗಿಕವಾಗಿ ಸಿಗುವಂತ ಒಂದು ಏನಂದ್ರೆ ಮಣ್ಣಲ್ಲಿ ಹಾಕುವಂತ ಒಂದು ವಸ್ತುಗಳು, ಇವನ್ನ ಹಾಕಿ ಮಣ್ಣಲ್ಲಿರುವಂತ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಅನ್ನು ಹೆಚ್ಚಾಗಿ ಅವುಗಳೇ ಸಾರಜನಕವನ್ನು ನೈಟ್ರೋಜನ್ ಅನ್ನು ಹಿಡಿದುಕೊಂಡು ಬೇರೆಗೆ ಕಳಿಸಿ ಡೆಫಿನೆಟ್ಲಿ ಸಸಿಗಳಿಗೆ ಎಷ್ಟು ನೈಟ್ರೋಜನ್ ಬೇಕೋ ಅದನ್ನೆಲ್ಲ ಕೊಡುತ್ತವೆ, ಅಷ್ಟೇ ಸಾಕು. ಸೊ ಅದಕ್ಕೆ ಯೂರಿಯಾ DAP ಫರ್ಟಿಲೈಸರ್ ಹಾಕೋದೇ ಬೇಡ ನನ್ನ ಪ್ರಕಾರ, ಸಾಕಷ್ಟೇ ಮಣ್ಣಿನ ಫಲವತ್ತತೆ ತಾನೇ ತಾನೇ ಹೆಚ್ಚಾಗ್ತಾ ಹೋಗುತ್ತದೆ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ಹೇಳಿದ್ರಿ, ಮಣ್ಣಿನ ಫಲವತ್ತತೆ ಎಲ್ಲ ತಿಳಿಸಿದ್ರಿ. ಈಗ ಬಹಳ ಮುಖ್ಯವಾಗಿ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಾದ ಬಗ್ಗೆ ಸ್ವಲ್ಪ.
2: ತುಂಬಾ ಅತ್ಯುತ್ತಮ ಒಂದು ವಿಷಯ ನೋಡಿ, ಇದು KLE ಸೊಸೈಟಿಯಲ್ಲಿ ಬರುವಂತ ಒಂದು ಉದಯೋನ್ಮುಖ ಕೃಷಿ ಮಹಾವಿದ್ಯಾಲಯ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್. ಇದು ಮುಖ್ಯ ಒಂದು ಸಬ್ ಕ್ಯಾಂಪಸ್ ಇರೋದು ತೆನಿಕೋಳದಲ್ಲಿ. ಎಲ್ಲಿ ಬರುತ್ತಂದ್ರೆ ಇದು ಯರಗಟ್ಟಿ ಮತ್ತು ಬೆಳಗಾವಿ ಬರುವಂತ ಒಂದು ರೋಡ್ ಅಲ್ಲಿ ಬರುತ್ತೆ, ಆ ಸ್ಟೇಟ್ ಹೈವೇ ಅನ್ಕೋಬಹುದು ನಾವು. ತೆನಿಕೋಳ ಒಂದು ಚಿಕ್ಕ ಹಳ್ಳಿ, ಆ ಚಿಕ್ಕ ಹಳ್ಳಿಗೆ ಹತ್ತಿಕೊಂಡು ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಇದೆ. ಬೈಲುವಂಗಲ ತಾಲೂಕಲ್ಲಿ ಬರೋದು, ಬೈಲುವಂಗಲದಿಂದ ಒಂದು 12 ಕಿಲೋಮೀಟರ್ ಅಷ್ಟೇ ಆಗೋದು. ಮುಖ್ಯವಾಗಿ ಈ ಕಾಲೇಜ್ ಬರೋದು ಯರಗಟ್ಟಿ ಮತ್ತು ಬೆಳಗಾವಿ ರೋಡ್ನ ಮುಖ್ಯ ರಸ್ತೆಯಲ್ಲೇ ಇರೋದು. ಇದು ಶುರುವಾಗಿ ಇದು ಪ್ರಾರಂಭವಾಗಿ ಒಂದು 8 ತಿಂಗಳಾಯ್ತು. ಈಗ ಸದ್ಯದ ಮಟ್ಟಿಗೆ ಮೊದಲನೇ ವರ್ಷದ BSc ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 1 ಸೆಮ್ ಮುಗಿದೋಯ್ತು, 2ನೇ ಸೆಮ್ ಅಲ್ಲಿ ಇರೋದು. ಈಗ ಮತ್ತೆ ಸೆಪ್ಟೆಂಬರ್ಗೆ ಹೊಸ ಬ್ಯಾಚ್ ಬರುತ್ತೆ, ಸೆಕೆಂಡ್ ಇಯರ್ಸ್ ಬರ್ತಾ ಇದ್ದಾರೆ. ಸೊ ಈಗ 2ನೇ ವರ್ಷ ಶುರು ಅಂತ ನಾವು ಅನ್ಕೊಂತಾ ಇದೀವಿ. ಈ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಲ್ಲಿ ಸುಮಾರು ಒಂದು 11 ಡಿಪಾರ್ಟ್ಮೆಂಟ್ಗಳಿವೆ. ಆ 11 ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಹೇಳ್ತೇನೆ. ಎಂಟಮೊಲಜಿ ಇದೆ, ಪ್ಯಾಥಾಲಜಿ ಇದೆ, ಮೈಕ್ರೋಬಯಾಲಜಿ ಇದೆ, ಜೆನೆಟಿಕ್ಸ್ ಇದೆ, ಎಕನಾಮಿಕ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅನಂತರ ಅಗ್ರೋನಮಿ ಅಂತಿದೆ, ಸಾಯಿಲ್ ಸೈನ್ಸ್ ಇದೆ. ಸೊ ನಮ್ಮ ರೈತರಿಗೆ ಏನೇನು ಬೇಕು ಮೂಲಭೂತವಾಗಿ ಅವರುಗಳ ಬೆಳೆಗಳಿಗೆ ಸಹಾಯವಾಗುವಂಥದ್ದು ಅಂತ ಎಲ್ಲ ಒಂದು ಸಿಬ್ಬಂದಿ ವರ್ಗ ನಮ್ಮಲ್ಲಿದೆ. ಸುತ್ತಮುತ್ತಲಿನ ರೈತರೇ, ತಾವು ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ಬರಬಹುದು, ವಿಸಿಟ್ ಮಾಡಿ ದಯವಿಟ್ಟು. ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಮಣ್ಣಿನ ಒಂದು ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ, ಮತ್ತು ನಾವು ಟೆಸ್ಟ್ ಮಾಡ್ತೇವೆ. ಡೆಫಿನೆಟ್ಲಿ ನಾವು ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಾಮಗ್ರಿಗಳನ್ನು ನಾವು ತರಿಸಿಕೊಂಡಿದ್ದೇವೆ. ಆದ್ದರಿಂದ ತಾವು ಬನ್ನಿ, ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ವಿಸಿಟ್ ಕೊಡಿ. ತಮಗೆ ಏನು ಸಹಾಯ ಬೇಕು ನಾವು ಕೊಡಲು ಸದಾ ಸಿದ್ಧವಾಗಿರ್ತೇವೆ. ನಮ್ಮ ಒಂದು ಉಪಯೋಗವನ್ನು ತಾವು ತೆಗೆದುಕೊಳ್ಳಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ.
3: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸರ್ ನೀವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ?
2: ಕೇಳುಗರೇ, ರೈತ ಬಂದವರೇ, ದಯವಿಟ್ಟು ಕೇಳಿ. ಇವತ್ತಿನ ದಿನಗಳಲ್ಲಿ ಅದು ಹೆಂಗಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ರೋಗಗ್ರಸ್ತರಿದ್ದಾರೆ. ಅದಕ್ಕೆ ಮೂಲಭೂತ ಕಾರಣನೇ ನಾವು. ಯಾಕಂದ್ರೆ ನಾವು ಮಾಡುವಂತ ಒಂದು ಕೃಷಿ ಪದ್ಧತಿ ಇರ್ಬೋದು, ನಾವು ತಿನ್ನುವಂತ ಒಂದು ಆಹಾರ ಇರ್ಬೋದು, ಇದಕ್ಕೆಲ್ಲ ಮುಖ್ಯ ಕಾರಣ. ಈಗ ನೋಡಿ ಸದ್ಯದ ಮಟ್ಟಿಗೆ ಎಲ್ಲಿನೂ ಎಫೆಕ್ಟ್ ಇದೆ, ಅದಕ್ಕೂ ನಾವು ಕೂಡ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ನಾವು ಮಾನವ ಕುಲದವರು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಪರಿಸರವನ್ನು ಹಾಳು ಮಾಡಬೇಡಿ. ಯಾವ ತರ ಅಂದ್ರೆ ಸಿಕ್ಕಾಪಟ್ಟೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು, ಉಪಯೋಗಿಸೋದು, ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕೋದು, ಇದನ್ನೆಲ್ಲ ಬಿಟ್ಟು ಬಿಡಿ. ಬಿಟ್ಟು ಸವಿಸ್ತಾರವಾದ ಸಮಗ್ರ ಕೃಷಿಗೆ ತಾವು ಮರಳಿ. ಈಗ ಬೆಲ್ಲದ ಚಾ ಬಂದಿದೆ, ನಾವು ಚಿಕ್ಕವರಿದ್ದಾಗಿತ್ತು, ಸೊ ತಾವು ಮರಳಿ ಅಂತ ತಮ್ಮಲ್ಲಿ ಮನವರಿಕೆ ಮಾಡ್ಕೋತೇನೆ. ಈಗ ನೋಡಿ ಎಲ್ಲಿನ ಎಫೆಕ್ಟ್ ತುಂಬಾ, ನೀರಿನ ಪ್ರಭಾವ ಕಡಿಮೆ. ಯಾವ ರೈತನು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದ್ದಾರೆ ಅವರ ಬೆಳೆಗಳು ಎಂದೂ ಫೇಲ್ ಆಗಲ್ಲ ಇಂತ ಒಂದು ಸಂದರ್ಭದಲ್ಲಿ. ಅದೇ ಯಾವ ರೈತರು ರಾಸಾಯನಿಕ ರೈತರು ಮಾಡ್ತಾ ಇದ್ದಾರೆ ಅವರಿಗೆ 15 ದಿವಸ ಮಳೆ ಆಗದಿದ್ರೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಇದೇ ಮೇನು ಒಂದು ವ್ಯತ್ಯಾಸ ಇರೋದು ಆರ್ಗ್ಯಾನಿಕ್ ಫಾರ್ಮರ್ಗೂ ಮತ್ತು ಏನಂದ್ರೆ ನಾನ್ ಆರ್ಗ್ಯಾನಿಕ್ ಫಾರ್ಮರ್ಗೂ. ಅದಕ್ಕೆ ಏನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ರೂಢಿಸಿಕೊಳ್ಳಿ. ಆದಷ್ಟು ಸಾಧ್ಯವಾದಷ್ಟು ನಮ್ಮ ನಿಸರ್ಗದಲ್ಲಿರುವಂತಹ ಒಂದು ತ್ಯಾಜ್ಯ ವಸ್ತುಗಳನ್ನು ನಿಮ್ಮ ಭೂಮಿಗೆ ಹಾಕಿ ಅತ್ಯುತ್ತಮವಾದ ಫಸಲನ್ನು ತೆಗೆದುಕೊಳ್ಳಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಆಶಿಸುತ್ತೇನೆ. ಧನ್ಯವಾದಗಳು ತುಂಬಾ.
3: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ.
2: ಧನ್ಯವಾದ ಸರ್, ತಾವು ಒಂದು ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ತುಂಬಾ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
3: ಸ್ನೇಹಿತರೆ, ಇದಾಗಿತ್ತು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಂಟಮಾಲಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಅವರೊಂದಿಗೆ ಸ್ನೇಹಿತರೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. KLE ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಶ್ರವಣದಾನ, ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ, ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ.
4: ದೊರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: யாரோயோன யாரோயோன யாரோயோன
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಬಂದಿದೆ ಶುಭ ಶುಭ ಶುಭ ಸೋಮವಾರ. ವರ್ಷದ 8ನೇ ತಿಂಗಳಿನ 3ನೇ ದಿನ ಇದು, August 3, 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ.

ಆತ್ಮೀಯ ಸ್ನೇಹಿತರೆ, ಚಿತ್ರಮಂದಿರ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಧ್ಯಾತ್ಮ ಗೀತೆ ಕನ್ನಡ ಚಿತ್ರರಂಗದ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರಕ್ಕೆ. ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನ ರಿಕ್ವೆಸ್ಟ್ ಮಾಡುವುದು. ಆ ಫೋನ್ ಎಬ್ಬಿಸಿ ಡೈಲ್ ಮಾಡಿ 9019049049049004 ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ಬನ್ನಿ ಬನ್ನಿ ಬನ್ನಿ. ಮುಂದೆ ಹೋಗೋಣ. ಮೊದಲನೇ ಗೀತೆ ಗರುಡ ಗರ್ಮನ ವೃಷಭ ವಾಹನ. ಸೋಜುಗಾದ ಸೂಜು ಮಲ್ಲಿಗೆ, ಮಹಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಆಹಾ. ಸೊ ಆತ್ಮೀಯರೇ, ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿರಲಿ. ನೀವು ರಿಕ್ವೆಸ್ಟ್ ಮಾಡೋ ದೇವ್ರ ಗೀತೆ ಬರೇ ರಿಕ್ವೆಸ್ಟ್ ಮಾಡೋದು, ಕೇಳೋದು, ಸ್ಟೇಟಸ್ ಇಡೋದು ಅಷ್ಟೇ ಅಲ್ಲ ಯವ್ವ. ತಮ್ಮ ಇವತ್ತಿನ ದಿನಕ್ಕೆ ನೀವು ತಮ್ಮ ಯಾವ ಗೀತೆ ರಿಕ್ವೆಸ್ಟ್ ಮಾಡ್ತೀರಾ, ಅದರಲ್ಲಿರೋ ದೇವರು ಎಲ್ಲರಲ್ಲಿಯೂ ನೋಡಿ ಅಥವಾ ಆ ದೇವರ ನಾಮ ಜಪಿಸಿ. ಸ್ನೇಹಿತರೆ, ಚಿತ್ರಮಂದಿರದ ಇದೇ ಉದ್ದೇಶ. ಹಾಡನ್ನು ಕೇಳಿ ಮಜಾ ಮಾಡಿ.

0: யாரோ யோனா யாரோ யோனா யாரோ யோனா.
1: ಆತ್ಮೀಯ ಸ್ನೇಹಿತರೆ, ಬಂದ ನೋಡು ಮಂಜುನಾಥ್, ಶುಭ ಸೋಮವಾರ. ನಾನು ಮಾತನಾಡುತ್ತಿದ್ದೇನೆ, ಹಿಂದೆ ಜೋರು ಮಳೆ ಬರ್ತಾ ಇದೆ. ನನ್ನ ಪ್ರೀತಿಯ ಕುಂದಾನಗರಿ ಬೆಳಗಾವಿಯಲ್ಲಿ ಉತ್ತಮವಾದ ಮಳೆಯೊಂದಿಗೆ ನೀರಿನ ಪ್ರಮಾಣ ಜಾಸ್ತಿಯಾಗಿದೆ. ಯಾರ್ಯಾರು ನೀರಿನ ಕಷ್ಟ ಅನುಭವಿಸಿದ್ದಾರೆ ಅವರೆಲ್ಲರಿಗೂ ಒಂದು ಸ್ವಲ್ಪ ನೆಮ್ಮದಿಯ ಒಂದು ಸುದ್ದಿ ಏನೆಂದರೆ ಉತ್ತಮ ಮಳೆ. ಅದರೊಂದಿಗೆ ಆತ್ಮೀಯ ಸ್ನೇಹಿತರೆ, ಯಾರ್ಯಾರು ಜೀವನದಲ್ಲಿ ಮಳೆ ಅಂದರೆ ನೀರಿನ ಕಷ್ಟ ನೋಡಿಲ್ಲ ಅಂಥವರಿಗೆ ಒಂದೇ ರಿಕ್ವೆಸ್ಟು, ತಾವು ದಯವಿಟ್ಟು ಕೇಳ್ಕೊಳ್ಳಿ. ಏನು, ನೀರನ್ನ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಬನ್ನಿ ಆತ್ಮೀಯರೇ, ಮೊದಲನೇ ಗೀತೆ ಸೋಜುಗಾದ ಸೂಜು ಮಲ್ಲಿಗೆಯೊಂದಿಗೆ ಆರಂಭ ಮಾಡಿದೆ. ನನ್ನ ಇವತ್ತಿನ ಏನು ಕೆಲಸ, ಟಾಸ್ಕ್ ಏನಿರುತ್ತೆ, ಎಲ್ಲರಲ್ಲಿಯೂ ಶಿವಪ್ಪನ ನೋಡುವುದು. ಸೊ ಪ್ರತಿ ಜೀವದಲ್ಲಿ ಶಿವ ಕರೆ ಮಾಡಿದ್ರು. ಮೊದಲನೇ ಗೀತೆ ಉಪಾಸನೆ ಚಿತ್ರದ ಭುಜಲಕ್ಷ್ಮಿಯವರು ರಿಕ್ವೆಸ್ಟ್ ಮಾಡಿರುವ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಭಾರತ ಭೂಷಿರ ಮಂದಿರ ಸುಂದರಿ. ಆಹಾ, ಸೂಪರ್ ಹಿಟ್ ಆದ ಗೀತೆ. ರಾಯರ ಮಠಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ನಿನಗೋಸ್ಕರ ಬಂದಿದ್ದೇವೆ ಅಂತ ಶೋಭಾ ಡೌಲಿಯವರು ರಿಕ್ವೆಸ್ಟ್ ಮಾಡಿರುವ ಪೂಜ್ಯಾಯ ರಾಘವೇಂದ್ರಾಯ. ಚಂದ್ರಕಾಂತ್ ಬಡಗಾವಿಯವರು ಭೂ ಕೈಲಾಸ ಚಿತ್ರದೊಂದಿಗೆ ಆಗಮಿಸಿದ್ದಾರೆ. ವಿಚೇಸ್ ಈ ದೇಹ ಮೂರು ದಿನ ಏನು ಹಾಡಿರ್ಬೋದು ಇದು ಅಂತ ನಾನು ಫುಲ್ ಖುಷಿಯಾಗಿದ್ದೇನೆ. ಚಂದ್ರಕಾಂತ್ ಬಡಗಾವಿಯವರೇ, ಥ್ಯಾಂಕ್ ಯು ಸೋ ಮಚ್. ಜೋಗಪ್ಪ ಜಂಗಮ್ಮ ಅನ್ನೋ ಒಂದು ಹಾಡೊಂದಿಗೆ ಭಾಗವಹಿಸಿದ್ದಾರೆ ಆತ್ಮೀಯ ಸ್ನೇಹಿತರ ವಿನೋದ್ ಅವರು. ತದನಂತರ ಶ್ರೀಕಂಠ ವಿಶ್ವಕಂಠ ವಿಜಯಕುಮಾರ್ ಬಸ್ಮೆಯವರದು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರಮಂದಿರದಲ್ಲಿ ಭಾಗವಹಿಸಿ ಹಾಡನ್ನು ಕೇಳಿ ಮಜಾ ಮಾಡಿ.

ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಗೀತೆಯೊಂದಿಗೆ ಮುಂದೆ ಹೋಗ್ತಾ ಇದೆ ಕಾರ್ಯಕ್ರಮ. ವಿಜಯಲಕ್ಷ್ಮಿಯವರ ಗೀತೆ ಆಯಿತು ಪ್ರಸಾರ. ಆತ್ಮೀಯ ಸ್ನೇಹಿತರೆ, ಶುಭ ಸೋಮವಾರ ಬಂದಿದೆ. ಇದು ವರ್ಷದ 8ನೇ ತಿಂಗಳು, ತಿಂಗಳಿನ 3ನೇ ದಿನ, ಆಗಸ್ಟ್ 3, 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ.

ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಚಿತ್ರಮಂದಿರದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಲ್ಲ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಆತ್ಮೀಯರೇ, ಈ ಗೀತೆಯೊಂದಿಗೆ ಶೋಭಾ ಡೌಲಿಯವರು ಭಾಗವಹಿಸಿದ್ದಾರೆ. ನನಗೋಸ್ಕರ ಪ್ರೀತಿಯ ಆಶೀರ್ವಾದ ರಾಯರದು, ಹಾಗೆ ನಮ್ಮ ವೇಣುಧ್ವನಿಯ ಕುಟುಂಬದ ಎಲ್ಲರಿಗೂ ತಗೊಂಡು ಬಂದಿದ್ದಾರೆ. ಸೊ ಆತ್ಮೀಯರೇ, ಈ ಕಾರ್ಯಕ್ರಮದ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿರಲಿ, ರಿಕ್ವೆಸ್ಟ್ ಮಾಡೋ ದೇವರ ಗೀತೆಯಲ್ಲಿರೋ ಆ ದೇವರು ಎಲ್ಲರಲ್ಲಿಯೂ ನೋಡಿ. ಕಾರ್ಯಕ್ರಮದಲ್ಲಿ ಯಾರ್ಯಾರೇನೇನು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಬನ್ನಿ, ನಮ್ಮ ಶೀಲಾ ದೇಲ್ಸಂಗ್ ಅವರು ಆಲ್ ದ ವೇ ಫ್ರಮ್ ಬೆಂಗಳೂರು ಕೇಳ್ತಾ ಇದ್ದಾರೆ ವೇಣುಧ್ವನಿ ಓಂ ಮಹಾಪ್ರಾಣದೀಪಂ ಅನ್ನೋ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ಸುನೀಲ್ ಆಕಾಶದೀಪ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿದೆ ರೆಡಿ. ಈಗ ನೆಕ್ಸ್ಟ್ ಗೀತೆ ಪ್ರಸಾರ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವ್ರದು, ಬೊಂಬೆ ಆಟವಯ್ಯ. ಪಿ ಬಿ ಶ್ರೀನಿವಾಸ್ ಅವರ ಈ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡಬೇಕಿದು ಚಿತ್ರದ್ದೇ ಇದೆಯಾ ಇಲ್ಲ ಅಂತ ನನಗೆ, ಯಾಕಂದರೆ ಯಾವ ಚಿತ್ರ ಅಂತ ಗೊತ್ತಾರೆ. ಆಲ್ ರೈಟ್, ಬಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇದೆ ಅಣ್ಣವರು ಅಭಿನಯಿಸಿರುವ ಚಿತ್ರ ಶ್ರೀಕೃಷ್ಣ ಗರುಡಿ ಅನ್ನೋ ಒಂದು ಚಿತ್ರದ್ದು. ಆಲ್ ರೈಟ್, ಈ ಹಾಡು ಆದ ತಕ್ಷಣ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರೇ ನಿಮ್ಮ ಗೀತೆ ಬರುತ್ತೆ. ರಾಜಶ್ರೀ ಅವರೇ ಜೈ ಶ್ರೀರಾಮ್, ಜೈ ಜಿನೇಂದ್ರ ನಿಮಗೂ. ಕಾಂಚನ್ ಗೋಪರಡೆ ಅವರು ಏನು ಹೇಳ್ತಾರೆ, ಮಂಜುನಾಥ್ ಅವರು ಈ ದಿನ ದೇವರ ದುಡ್ಡು ಈ ಫಿಲ್ಮ್ದಿಂದ ಕೃಷ್ಣ ಹೇ ಕೃಷ್ಣ. ಆಲ್ ರೈಟ್ ಕಾಂಚನ್ ಮೇಡಮ್, ಬರ್ತಾ ಇದೆ ಆ ಗೀತೆ ನಿಮಗೋಸ್ಕರ, ಕೇಳಿ ಮಜಾ ಮಾಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅಡ್ವೊಕೇಟ್ ಪ್ರಮೇಣ ಹಂಬನವರವರೇ, ನಿಮ್ಮ ಗೀತೆ ರೆಡಿ, ಕೇಳಿ ಮಜಾ ಮಾಡಿ. ಕೋರ್ಟಿಗೆ ಹೋಗ್ತಾ ಇದ್ದೀರಾ ನೀವು, ಅದಾದ ತಕ್ಷಣ ಚಂದ್ರಕಾಂತ್ ಬಡಗಾವಿಯವರೇ ನಿಮ್ದು, ಅದಾದ ತಕ್ಷಣ ವಿನೋದ್ ಅವರೇ ನಿಮ್ದು, ಅದಾದ ತಕ್ಷಣ ವಿಜಯ್ ಕುಮಾರ್ ಬಸ್ಮಿ ಅವರೇ ನಿಮ್ದು, ಅದಾದ ತಕ್ಷಣ ಶೀಲಾ ತೇಲ್ಸಂಗ್ ಅವರೇ ನಿಮ್ದು, ಅದಾದ ತಕ್ಷಣ ಸುನೀಲ ಕಾಶ್ದೀಪ್ ಅವರೇ ನಿಮ್ದು, ಅದಾದ ತಕ್ಷಣ ಕಂಚನ್ ಗೋಪರಡೆ ಅವರೇ ನಿಮ್ದು, ಅದಾದ ತಕ್ಷಣ ರಾಜಶ್ರೀ ಅವರೇ ನಿಮ್ದು, ಅದಾದ ತಕ್ಷಣ ಅಶೋಕ್ ಹೊಂಟ್ಮುರೆ ಅವರೇ ನಿಮ್ದು. ಹಾಡನ್ನ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಹಾಡು ಭೂ ಕೈಲಾಸ. ಇದೇ ಮೂರು ದಿನ ಒಳ್ಳೆ ಹಾಡು ಫಸ್ಟ್ ಟೈಮ್ ಕೇಳವ್ ನಾನು. ರಿಕ್ವೆಸ್ಟ್ ಮಾಡಿರೋರು ಚಂದ್ರಕಾಂತ್ ಬಡಗಾವಿಯವರು. ಮತ್ತೆ ಯಾರ್ಯಾರೇನೇನು ಗೀತೆ ರಿಕ್ವೆಸ್ಟ್ ಮಾಡಿದಾರೆ ನೋಡೋಣ ಬನ್ನಿ. ಎಲ್ಲಿ ಮಠ ಹೇಳಿದ್ದು ನಾನು, ಶಿವಪ್ಪ ಕಾಯೋ ತಂದೆ ಅಶೋಕ್ ಕುಂಟ್ಮುರಿ ಅಲ್ಲಿ ಮಠ ಅಲ್ರಿ. ಕರೆ ಮುಖಾಂತರ ರೇಣುಕ ಕಾಮ್ಕರ್ ಅವರು ಈ ಒಂದು ಸೋಮವಾರದ ಕಾರ್ಯಕ್ರಮ ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ತಾರೆ. ಆಲ್ ರೈಟ್, ಅವರ ನೆಮ್ಮದಿ ಹಿಂಗೆ ಇರಲಿ. ಜೀವನದ ಗುರಿ ಈ ಮನುಷ್ಯನ ದೇಹದಲ್ಲಿ ನೆಮ್ಮದಿ ಅನ್ನೋದು ಇರಬೇಕು. ಅದು ನಾನು ಹೇಳ್ತೇನಲ್ಲ, ಇರುವಾಗ ಶಾಂತಿ ಹುಡುಕ್ಯಾಡ್ರಿ, ಶಾಂತವಾಗಿರ್ರಿ. ತೀರು ಹೋದ ಕೂಡಲೇ ಓಂ ಶಾಂತಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ಬಿಟ್ಟು ಬಿಡ್ರಿ. ಅಲ್ಲ, ತೀರು ಹೋದ ಕೂಡಲೇ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ಲೋ ರಿಯಲಿ ನಮ್ಗೆ ಗೊತ್ತಿಲ್ಲ. ಇದ್ದಾಗ ಶಾಂತಿಯಿಂದ ಮನಸ್ಸಿನಲ್ಲಿ ನೆಮ್ಮದಿಯಿಂದ ಇಡೋಣ. ಬರೋ ದಿನಗಳಲ್ಲಿ ಏನ್ರಿ, ಈಗ ವರ್ಷದ 8ನೇ ತಿಂಗಳಿಗೆ ಪಾದಾರ್ಪಣೆ ಮಾಡಿರ್ಬೋದು. ಈಗ ಎಲ್ಲರಿಗೂ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ. ಇಂಟರ್ನೆಟ್ನಲ್ಲಿ ಯಾವುದೇ ಒಂದು ವಿಷಯ ನೋಡಬೇಕು ಅಂದ್ರೂ ಅಥವಾ ಟಿ ವಿನಲ್ಲಿ ಯಾವುದೋ ಒಂದು ವಿಷಯ ನೋಡಬೇಕು ಅಂದರೆ ಒಂದ ಕೆಲಸ ಮಾಡೋದಿಲ್ಲರ, ಅದೇ ಸಂದರ್ಭದಲ್ಲಿ ಮೊಬೈಲು ತಿಕ್ಕಾಡ್ಕೋತ ಟಿ ವಿ ನೋಡ್ಕೋತ ಇನ್ನೊಬ್ಬರ ಕಡೆ ಮಾತಾಡ್ಕೋತ ಚಾಟಿಂಗ್ ಮಾಡ್ಕೋತ ಫೋನ್ನಲ್ಲಿಯೂ ಮಾತಾಡಬೇಕಂದ್ರೆ ಸ್ಪೀಕರ್ ಮೇಲೆ ಹಚ್ಚಿ ಚಾಟಿಂಗ್ ಮಾಡ್ತಿರ್ತಾರೆ. ಇದರ ಅರ್ಥ ಏನಾಗಿದೆ ಆತ್ಮೀಯ ಸ್ನೇಹಿತರೆ, ನೀವು ಒಬ್ಬರ ನಿಮ್ಮೊಂದಿಗೆ ನೀವು ಸಮಯ ಕಳೆಯಕ್ಕೆ ಆಗ್ತಾನೇ ಇಲ್ಲ. ಸದಾ ನಿಮ್ಮ ಕೈಯಲ್ಲಿ ಆ ನಿರ್ಜೀವ ವಸ್ತು ನಿಮ್ಮ ಜೀವ ಹಾಳು ಮಾಡ್ತಾ ಇದೆ, ವಿಚ್ ಈಸ್ ಮೊಬೈಲ್. ಅದಕ್ಕೆ ಹೇಳ್ತಾರೆ ಬ್ರೈನ್ ರಾಟ್. ನಾನು ಹೇಳಿದ್ನಲ್ಲ, ವರ್ಷದ ಆರಂಭದಲ್ಲಿ 8ನೇ ತಿಂಗಳಿಗೆ ಬಂದಿದ್ದೇವೆ. ನೀವು ಇಂಟರ್ನೆಟ್ನಲ್ಲಿ ಏನಾದರೂ ನೋಡಿದರೆ ಈ ಒಂದು ವಿಷಯದ ಬಗ್ಗೆ ಎಷ್ಟೋ ಜನ ಮಾಹಿತಿ ಕೊಡ್ತಾ ಇದ್ದಾರೆ, ಕಮ್ಮಿ ಮಾಡಿ ಮೊಬೈಲ್ ಬಳಕೆಯನ್ನು, ತಮ್ಮ ಗಮನ ಭಾಳ ಕಮ್ಮಿ ಆಗ್ತಾ ಇದೆ, ಅಟೆನ್ಷನ್ ಸ್ಪ್ಯಾನ್ ಈಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಆತ್ಮೀಯ ಸ್ನೇಹಿತರೆ, ಅದಕ್ಕೆ ಹೇಳಿದೆ ಬರೋ ದಿನಗಳಲ್ಲಿ ಆಸ್ತಿ ಪಾಸ್ತಿ ರೊಕ್ಕ ಬಂಗಾರ ಇರೋವನು ಅಲ್ಲ ಶ್ರೀಮಂತ. ಅವನು ಶ್ರೀಮಂತ ಬಿಡಿ, ಆದರೆ ನಿಜವಾದ ಶ್ರೀಮಂತಿಗೆ ಮನ ನೆಮ್ಮದಿ ಇರೋ ಕಡೆನೇ ಇರುತ್ತೆ. ಯಾರ ಕಡೆ ಮನ ನೆಮ್ಮದಿ ಇದೆ ಅವನೇ ನಿಜವಾದ ಶ್ರೀಮಂತ. ಬನ್ನಿ, ನಮ್ಮ ರೇಣುಕಾ ಅವರದು ಆಯಿತು, ಶ್ರೀ ಮಂಜುನಾಥ ಚರಿತ್ರೆ ಈ ಗೀತೆಯೊಂದಿಗೆ ವೀರವರು ವಾಟ್ಸಪ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿದೆ ರೆಡಿ. ಸೊ ಗೀತೆಗಳ ಲೈನಪ್ ಗೊತ್ತಾಯ್ತಲ್ಲ ಆತ್ಮೀಯ ಸ್ನೇಹಿತರೆ. ಈಗ ಮುಂದಿನ 4 ಗೀತೆಗಳು, ಈ ದೇಹ ಮೂರು ದಿನ, ತದನಂತರ ಜೋಗಪ್ಪ ಜಂಗಮ್ಮ, ತದನಂತರ ಶ್ರೀಕಂಠ ವಿಷಕಂಠ, ತದನಂತರ ಓಂ ಮಹಾಪ್ರಾಣದೀಪಂ. ಹಾಡನ್ನು ಕೇಳಿ ಮಜಾ ಮಾಡಿ ದಿನದಲ್ಲಿ ಅರ್ಧ ತಾಸಿನಲ್ಲಿ 15 ನಿಮಿಷದಲ್ಲಿ ಇರಲಿ 1 ತಾಸಿನಲ್ಲಿ ತಮಗೆ ಇಷ್ಟವಾದ ದೇವರ ಹೆಸರು ತಗೊಳ್ಳಿ, ತಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಿ. ಹಾಡನ್ನು ಕೇಳಿ ಮಜಾ ಮಾಡಿ. ಹಾಂ, ಬಹಳ ಮುಖ್ಯವಾದ ವಿಷಯ ರೀಪ್ಪ ದಿಸ್. ಈಗ ಶುಭ ಮಂಗಳವಾರ ಶುಭ ಸೋಮವಾರ August 3, 2024 ಹವಾಮಾನ ವರದಿ. ಬೆಳಗಾವಿಯ ಹವಾಮಾನ ವರದಿ ಹೀಗಿದೆ: ಗರಿಷ್ಠ ತಾಪಮಾನ 25.8 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 21.2 ಡಿಗ್ರಿ ಸೆಲ್ಸಿಯಸ್. ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಮಳೆಯಾಗುವ ಬಹಳಷ್ಟು ಸಾಧ್ಯತೆಗಳಿವೆ. ಆಧಾರ ಹವಾಮಾನ ಇಲಾಖೆ ಬೆಂಗಳೂರು. ಆತ್ಮೀಯ ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದಲ್ಲಿ ಭೂ ಕೈಲಾಸ. ಚಂದ್ರಕಾಂತ್ ಬಡಗಾವಿಯವರೇ ನಿಮ್ಮ ಹಾಡು.

ಚಂದ್ರಕಾಂತ್ ಬಡಗಾವಿ ಅವರೇ, ಮಸ್ತಿತ್ತು ಹಾಡು ಬರ್ತಾ ಇದೆ ವಿನೋದ್ ಅವರೇ. ನಿಮ್ಮ ಹಾಡು ಆತ್ಮೀಯ ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳೊಂದಿಗೆ ನೀವು ಎಲ್ಲರೂ ಭಾಗವಹಿಸಿದ್ದೀರಾ. ಗುಡ್ ಮಾರ್ನಿಂಗ್ ಸರ್. ಕೇಳೋ ಮಹಾದೇವ ಈ ಗೀತೆಯನ್ನು ಪ್ರಸಾರವ ಎ ಶ್ರುತಿ ಅವರೇ, ಅದೇ ಗೀತೆ ರಾಜಶ್ರೀ ಅವರು. ಆ್ಯಂಡ್ ನಿಮಗೆ ಒಂದು ಮಾತು ಹೇಳ ರಾಜಶ್ರೀ ಅವರೇ ಆ್ಯಂಡ್ ಶ್ರುತಿ ಅವರೇ, ನಿಮ್ಮಿಬ್ಬರಿಗೂ

ಒಂದಿಗೆ ನಾವು ಚಿತ್ರಮಂದಿರ ಆತ್ಮೀಯ ಸ್ನೇಹಿತರ ಹೌಸ್ಫುಲ್ ಆಗ್ಲಿಕ್ಕೆ ಇನ್ನು ಎರಡು ಮೂರು ಗೀತೆಗಳಿಗೆ ಅವಕಾಶ ಇದೆ. ಅಂದ್ರೆ ಎರಡು ತಾಸಿನಲ್ಲಿ ಎಷ್ಟು ಗೀತೆ ನಾನು ಪ್ರಸಾರ ಮಾಡಬಹುದು ಅಷ್ಟು ಗೀತೆಗಳಿಗೆ ಅವಕಾಶ. ಸೊ ಆ ಎರಡು ಗೀತೆ ಆದ ತಕ್ಷಣ ಹೌಸ್ಫುಲ್ ಬೋರ್ಡ್ ಹಚ್ಚುದು ರೈಟ್. ಕಾರ್ಯಕ್ರಮದಲ್ಲಿ ವಿನೋದ್ ಅವರೇ ನಿಮ್ಮ ಹಾಡು, ಈ ಗೀತೆ ಆದ ತಕ್ಷಣ ವಿಜಯ್ ಕುಮಾರ್ ಬಸ್ಮೆ ಅವರೇ ನಿಮ್ಮ ಹಾಡು. ತದನಂತರ ಶೀಲಾ ತೇಲ್ಸಂಗ್ ಅವರು ಆಲ್ ದಿ ವೇ ಫ್ರಮ್ ಬೆಂಗಳೂರು ಕೇಳ್ತಾ ಇದ್ದಾರೆ. ತದನಂತರ ಸುನೀಲ್ ಆಕಾಶದೀಪ್, ಅದಾದ ತಕ್ಷಣ ಕೃಷ್ಣ ಗಾಳಿಯೇ ಸ್ನೇಹಿತರೆ, ಈ ಗೀತೆ ಕಂಚನ ಕಂಚನ್ ಗೋಪರಡಿ ಅವ್ರದ್ದು. ತದನಂತರ ಶಿವ ರಾಜಶ್ರೀ ಆ್ಯಂಡ್ ಶ್ರುತಿ ಅವ್ರದ್ದು, ಅದಾದ ತಕ್ಷಣ ಅಶೋಕ್ ವಂಟ್ಮುರಿ ಅವ್ರದ್ದು, ಅದಾದ ತಕ್ಷಣ ರೇಣುಕಾ ಕಾಮ್ಕರ್, ಅದಾದ ತಕ್ಷಣ ವೀರ್ ಅವರು, ಅದಾದ ತಕ್ಷಣ ಚಂದ್ರಕಾಂತ್ ಬಡಗಾವಿ. ಈಗ ಜಸ್ಟ್ ನಾನೇ ಕರೆ ಮಾಡಿ ರಿಕ್ವೆಸ್ಟ್ ಮಾಡಿರುವ ಹಾಡು ಗಣಪತಿ ಭಂಡಾರಿ ಅವರು ಕೋಟಿಗೊಬ್ಬ ಚಿತ್ರದ್ದು ಹಾಡು ಪ್ರಸಾರ ಮಾಡಿ ನಾಗೇಶ್ ಅನ್ನೋ ಹಾಡು. ಓಕೆ, ನಾಗೇಶ್ ಅವರಿಗೆ ಕೋಟಿಗೊಬ್ಬ ಚಿತ್ರದ್ದು ಹಾಡು. ಕೋಟಿಗೊಬ್ಬ ಯಾವ ಹಾಡ್ರಿಪ್ಪ? ಕೋಟಿಗೊಬ್ಬ ಯಾವುದು? ಒನ್ನು ಟೂನು ವಿಷ್ಣುವರ್ಧನ್ದು? ಅದೊಂದು ಸ್ವಲ್ಪ ನನಗೆ ತಿಳಿಸಿ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ ಅಭಿನಯಿಸಿರುವ ಚಿತ್ರನ ಅಥವಾ ಕಿಚ್ಚ ಸುದೀಪ್ತ? ಕ್ಲಿಯರಾಗಿ ಹೇಳಿ ಗಣಪತಿ ಭಂಡಾರಿಯವರೇ. ಆಲ್ ರೈಟ್, ನನಗನ್ಸೋ ಮಟ್ಟ ನೀವು ಇದರಾಗಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಇನ್ನು ನೋಡೋಣ, ನೀವೇ ನನಗೆ ಕಳಿಸಿ. ಆ್ಯಂಡ್ ಇವತ್ತು ದೇವರ ಗೀತೆ ಇದೆ, ಸೊ ಅದರ ತಕ್ಕಂತೆ ಗೀತೆ ರಿಕ್ವೆಸ್ಟ್ ಮಾಡಿ ಹಾಡನ್ನು ಕೇಳಿ ಮಜಾ ಮಾಡಿ.

ಇದಾಗಿತ್ತು ಹಾಡು ವಿನೋದ್ ಅವ್ರದ್ದು. ಮುಂದಿನ ಹಾಡು ವಿಜಯಕುಮಾರ್ ಭಸ್ಮಿ ಅವ್ರದ್ದು. ಸೊ ರಾಜಶ್ರೀ ಅವರೇ, ಈಗ ಹಾಡು ನಾನು ಲೋಡ್ ಮಾಡಿ ನಿಮ್ದು ಲೆಕ್ಕಕ್ಕೆ ತೊಗೊಂಡೇನೆ, ಅದನ್ನು ಇಟ್ಕೊಂಡೇ ಇನ್ನೊಬ್ಬರಿಗೆ ಅವಕಾಶ ಕೊಟ್ಟಿದ್ದೆ ನಾನು ಇವತ್ತು ಶಿವ ಶಿವನೇ. ಸೊ ಆತ್ಮೀಯರೇ, ಒಮ್ಮೆ ಗೀತೆ ರಿಕ್ವೆಸ್ಟ್ ಮಾಡಿದ್ರಿ, ತದನಂತರ ನಾನು ಅದನ್ನ ಲೆಕ್ಕಕ್ಕೆ ತೊಗೊಂಡೆ ಅಂದರೆ ಅದನ್ನು ಹಿಡ್ಕೊಂಡು ಬೇರೆಯವರಿಗೆ ಅವಕಾಶ ಇಟ್ಟಿರ್ತೇನೆ. ಒಮ್ಮೆ ನೀವು ಚೇಂಜ್ ಮಾಡಿ ಇನ್ನೊಂದು ಹಾಕಿದರೆ ಹೌಸ್ಫುಲ್ ಆಗಿಬಿಟ್ಟಿರ್ತದೆ, ಇನ್ನೊಬ್ಬರು ಬಂದಿರ್ತಾರೆ. ಸೊ ರಾಜಶ್ರೀ ಅವರೇ, ಟುಡೇ ಶಿವ ಶಿವನೇ ಗೀತೆ ನಿಮಗೆ ಆ್ಯಂಡ್ ಶ್ರುತಿ ಅವರಿಗೂ. ಆಲ್ ರೈಟ್, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಗಣಪತಿ ಭಂಡಾರಿ ಅವರೇ, ಯಾವ ಹಾಡು ಅಂತ ಹೇಳಿ, ಫ್ರಮ್ ಕೋಟಿಗೊಬ್ಬ ಯಾವುದು ಅಂತ ಮೂರಿದವ್ರಿ ಕೋಟಿಗೊಬ್ಬ. ಸೊ ಕರೆಕ್ಟಾಗಿ ಸಿನಿಮಾ ಹೆಸರೊಂದಿಗೆ ಗೀತೆನೂ ಹೇಳಿ. ಇವರು ಏಳು ಶಿವ ಅನ್ನೋ ಒಂದು ಹಾಡೊಂದಿಗೆ ಸಂಜಯ್ ಅಂಗಡಿ ಅವರು, ಶುಭೋದಯ ಮಂಜುನಾಥ್ ಅವರೇ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ ಗೀತೆ. ಆಲ್ ರೈಟ್, ಹೌಸ್ಫುಲ್ ಆಗಿದೆ ಆತ್ಮೀಯ ಸ್ನೇಹಿತರೆ ಇದರೊಂದಿಗೆ. ಎಸ್, ಹೇಳಲಿಕ್ಕೆ ಇಷ್ಟಪಡ್ತಾನೆ, ಹೌಸ್ಫುಲ್ ಆಗಿದೆ. ಆ್ಯಂಡ್ ಗಣಪತಿ ಭಂಡಾರಿ ಅವರೇ, ನನಗೆ ಕರೆಕ್ಟಾಗಿ ಯಾವುದು ಅಂತ ತಿಳಿಸಿ ನಿಮ್ಮ ಹಾಡು. ಸೊ ಹಾಡನ್ನು ಕೇಳಿ ಮಜಾ ಮಾಡಿ.

ವಿಜಯ್ ಕುಮಾರ್ ಬಸ್ಮಿ ಅವರ ಗೀತೆ ಆಯಿತು ಪ್ರಸಾರ. ಕಾರ್ಯಕ್ರಮದ ಮುಂದಿನ ಹಾಡು ಬೆಂಗಳೂರಿನಲ್ಲಿ ಇದ್ದಾರೆ ನಮ್ಮ ಶೀಲಾ ತೇಲ್ಸಂಗ್ ಅವರು, ಕೇಳ್ತಾ ಇದ್ದಾರೆ ಫೇನು ದುನಿಯನ್ನ. ಬನ್ನಿ ಅವರ ಹಾಡು ಓಂ ಮಹಾ.

ಕಾರ್ಯಕ್ರಮದಲ್ಲಿ ಶೀಲಾ ದೇಲ್ಸಂಗ್ ಅವರ ಗೀತೆ ಆಯಿತು ಪ್ರಸಾರ, ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಶ್ರೀ ಮಂಜುನಾಥ ಚಿತ್ರದ್ದು ಈ ಹಾಡು ಆಯಿತು ಪ್ರಸಾರ, ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ ಓಂಕಾರದಿ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ. ಕೆ ಎಸ್ ಚಿತ್ರ ಅಂದ ತಕ್ಷಣ ನೆನಪಾಗುವುದು ಎಸ್ ಜಾನಕಿಯವರು ನಿಧನರಾಗಿರುವ ಆ ಕ್ಷಣದಲ್ಲಿ, ಆ ಒಂದು ಪಾರ್ಥಿವ ಶರೀರದ ಸಮೀಪ ಹೋದಾಗ ಕೆ ಎಸ್ ಚಿತ್ರ ಅವರು ಅಳುವ ದೃಶ್ಯನೇ ಕಣ್ಣಿಗೆ ಬರುತ್ತೆ. ಆಲ್ ರೈಟ್, ಜೀವನದ ಸತ್ಯ ಅಲ್ವಾ ಅದು. ಸುನೀಲ್ ಆಕಾಶದೀಪ್ ಅವರ ಈ ಹಾಡು ರೆಡಿಯಾಗಿದೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರ, ಗೀತೆಗಳು, ಆ ಗೀತೆಯಲ್ಲಿರೋ ದೇವರು, ಆ ದೇವರ ನಾಮಜಪ ಅಥವಾ ನೆನಪಿರಲಿ, ಆ ದೇವರು ಎಲ್ಲರಲ್ಲಿಯೋ ನೋಡುವ ಸಾಧನೆ ಇವತ್ತಿನ ದಿನಕ್ಕೆ ಸೀಮಿತವಾಗಿ ಮಾತ್ರ. ದಿಸ್ ಇಸ್ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ಆಲ್ ರೈಟ್ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಈ ಹಾಡು ಓಂಕಾರದಿ ಸುನೀಲ ಕಸ್ದೀಪ್ ಅವ್ರದ್ದು. ತದ ನಂತರ ಬರೋ ಹಾಡು ಕಂಚನ್ ಕೊಪರಡಿಯವರೇ ನಿಮ್ದು, ಅದಾದ ತಕ್ಷಣ ಶ್ರುತಿ ಆ್ಯಂಡ್ ರಾಜಶ್ರೀ ಅವ್ರದ್ದು ಹಾಡು ಶಿವ ಶಿವ. ಕೇಳಿ ಮಜಾ ಮಾಡಿ.

ನಾಶವಾಯಿತು. ನೀನೆಂಬ ನೀತಿ ನಿಜವಾಯಿತು, ನಾನೇ ಎಂಬ ಭಾವ ನಾಶವಾಯಿತು.

ಕಾರ್ಯಕ್ರಮದ ಈ ಗೀತೆ ಆಗಿತ್ತು ಪ್ರಸಾರ. ಒಳ್ಳೆ ಗೀತೆ ಕಂಚನ್ ಕೋಪರಡೆಯವರೇ ಈ ಹಾಡು. ಬರ್ತಾ ಇದೆ ಮುಂದಿನ ಗೀತೆ, ಶ್ರುತಿ ಅವರು ಹಾಗೂ ರಾಜಶ್ರೀ ಅವರದು. ತದನಂತರ ಅಶೋಕ್ ಕಂಠಮುರಿ ಅವರೇ ನಿಮ್ದು, ಅದಾದ ತಕ್ಷಣ ರೇಣುಕಾ ಕಾಮ್ಕರ್ ಅವರೇ ನಿಮ್ದು, ಅದಾದ ತಕ್ಷಣ ವೀರ್ ಅವರೇ ನಿಮ್ದು, ಅದಾದ ತಕ್ಷಣ ಗಜಾನನ್ ಕಾಮ್ಕರ್ ಅವರೇ ನಿಮ್ದು, ಅದಾದ ತಕ್ಷಣ ಯೋಗಿ ದಿನೇಶ್ ಅವರೇ ರಿಕ್ವೆಸ್ಟ್ ಮಾಡಿರುವ ಹಾಡು, ಅದಾದ ತಕ್ಷಣ ಏಳು ಶಿವ ಸಂಜಯ್ ಅಂಗಡಿ ಅವರೇ ನಿಮ್ದು, ಅದಾದ ತಕ್ಷಣ ಗಣಪತಿ ಭಂಡಾರಿ ಅವರೇ ಯಾವ ಗೀತೆ ಅಂತ ಹೇಳ್ತಾ ಇಲ್ರಿಪ್ಪ ನೀವು. ನಿಮ್ಮ ಆ ಒಂದು ರಿಕ್ವೆಸ್ಟು ಸಾಹಸ ಸಿಂಹ ವಿಷ್ಣುವರ್ಧನ ಅವರು ಅಭಿನಯಿಸಿರುವ ಕೋಟಿಗೊಬ್ಬ ಅಂತ ತಿಳ್ಕೊತೇನೆ, ಕಾವೇರಿ ಕಾಲುಂಗ್ರ ಅಂತ ತಿಳ್ಕೊತೇನೆ, ಅದೇ ಹಾಡು ರೆಡಿಯಾಗಿದೆ. ತದನಂತರ ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿರುವ ಚಂದ್ರ ಚೂಡ ಈ ಗೀತೆ, ಅದಾದ ತಕ್ಷಣ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಜಗದೋದರನ, ಅದಾದ ತಕ್ಷಣ ರುದಿರ ಧಾರ ಉಘೇ ಉಘೇ ಈ ಗೀತೆ ಭಾಸ್ಕರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಕಾರ್ಯಕ್ರಮದ ಈ ಒಂದು ಹಾಡೊಂದಿಗೆ ಭಾಸ್ಕರ್ ಅವರು ತಿಳಿಸ್ತಾ ಇದ್ದಾರೆ, ಮಂಜುನಾಥ್ ಅವರೇ ಒಳ್ಳೆ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದೊಂದಿಗೆ ವಾರ ಇಡೀ ಫಿಕ್ಸ್ ಆಗುತ್ತೆ. ಆ್ಯಂಡ್ ನೀವು ಹೇಳ್ತೀರಾ ಇವತ್ತಿನ ದಿನಕ್ಕೆ ಸೀಮಿತವಾಗಿ, ಅಷ್ಟೇ, ಅದು ಭಾಳ ಸತ್ಯವಾದ ವಿಷಯ. ಎಸ್, ನಮ್ಮ ತೆಲ್ಲಿಗೆ ನಾವೇನಾದರೂ ಹೇಳಿದ್ವಿ, ಏ ನಾನು ಇರೋವರೆಗೂ ಇದನ್ನ ಮಾಡ್ತೇನೆಂದ್ರೆ ಎರಡು ಮೂರು ದಿನ ಹಬ್ಬ ಹಬ್ಬ ಒಂದು ವಾರ ಅದು ಪಾಲಿಸುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ, ಉತ್ಸಾಹ ಇರುತ್ತೆ. ತದನಂತರ ಎರಡನೇ ಮೂರನೇ ದಿನಕ್ಕೆ ನೀವು ಬಿಟ್ಟು ಬಿಡ್ತೀರಾ. ಅದಕ್ಕೆ ಹೇಳೋದು, ಇವತ್ತಿನ ದಿನಕ್ಕೆ ಸೀಮಿತವಾಗಿ ನಾಮ ಜಪಿಸಿ, ಇವತ್ತಿನ ದಿನಕ್ಕೆ ಸೀಮಿತವಾಗಿ ಧ್ಯಾನ ಮಾಡಿ, ಇವತ್ತಿನ ದಿನಕ್ಕೆ ಸೀಮಿತವಾಗಿ ವ್ಯಾಯಾಮ ಮಾಡಿ, ಇವತ್ತಿನ ದಿನಕ್ಕೇನೇ ಅಲ್ರಿ ನೀವು ವಿಚಾರ ಮಾಡಿ ಊಟ ಮಾಡ್ತೀರಿ, ಯಪ್ಪ ಇನ್ನು ಮುಂದೆ ಊಟ ಸಿಗೋದಿಲ್ಲ ರಬಾಕ್ ರಬಾಕ್ ಅಂತ ತಿನ್ಕೋತ ಹೋಗ್ತೀರಾ. ಇಲ್ಲ, ನಾಷ್ಟ ಮಧ್ಯಾಹ್ನ ಊಟ ಆಮೇಲೆ ರಾತ್ರಿ ಊಟ, ಕೆಲವರು ಎರಡೇ ಸಲ ಊಟ ಮಾಡ್ತಾರೆ, ಕೆಲವೊಬ್ಬರು ಒಮ್ಮೆ ಊಟ ಮಾಡ್ತಾರೆ ದಿನದಲ್ಲಿ. ಇವತ್ತಿನ ದಿನಕ್ಕೆ ಅಷ್ಟೇ ಅಲ್ಲ, ನೀವು ಮಾಡೋದು ಸ್ನಾನ ಮಾಡುವಾಗ, ಇಡೀ ವರ್ಷ ಇನ್ನು ಯಾವತ್ತೂ ಸ್ನಾನ ಮಾಡೋಂಗಿಲ್ಲ, ಒಮ್ಮೆ ಸ್ನಾನ ಇಲ್ಲಲ್ವಾ. ಹಂಗೆ ಆ ಚಿಕ್ಕ ಚಿಕ್ಕ ಅಭ್ಯಾಸಗಳು ಇವತ್ತಿನ ದಿನಕ್ಕೆ ಸೀಮಿತವಾಗಿ ಅಟ್ಟೆ ಇಟ್ಕೊಳ್ಳಿ, ನಾಳಿನ ದಿನ ಎದ್ದ ತಕ್ಷಣ ಅದನ್ನ ಮತ್ತೆ ಸ್ಟಾರ್ಟ್ ಮಾಡಿ. ಅದರಲ್ಲಿ ಒಂದು ದೇವರು ಎಲ್ಲರಲ್ಲಿಯೂ ನೋಡೋದಾಗಿರಲಿ ಅಥವಾ ನಾಮ ಜಪಿಸುವುದಾಗಿರಲಿ. ಆತ್ಮೀಯ ಸ್ನೇಹಿತರೆ, ಒಳ್ಳೆ ಸತ್ಸಂಗವನ್ನು ನೋಡಿ, ಇಂಟರ್ನೆಟ್ಟಿನ ಉತ್ತಮ ಬಳಕೆ ತಮ್ಮ ನಮ್ಮ ಇವರು ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸತ್ಸಂಗ ನೋಡಿ, ನಿಮಗೆ ಇಷ್ಟವಾದ ಗುರುಜಿಯವರ ಸತ್ಸಂಗವನ್ನು ನೋಡಿ, ಬಹಳ ಉತ್ತಮ ಅನಿಸುತ್ತೆ ಮನಸ್ಸಿಗೆ. ಆ್ಯಂಡ್ ಬರೇ ಮನಸ್ಸನ್ನು ಉತ್ತಮವಾಗಿ ಇಡೋದಷ್ಟೇ ಅಲ್ಲ, ಕೆಲಸನೂ ಅಷ್ಟೇ ಭಕ್ತಿಯಿಂದ ಮಾಡಬೇಕು. ನನ್ನ ಪರಿಚಯದಲ್ಲಿ ಒಬ್ಬರು ಇದ್ದಾರೆ ರೀ, ಆ ವ್ಯಕ್ತಿ ಕೆಲಸ ಬಿಟ್ಟು ಭಕ್ತಿ ಮಾಡ್ತಾನೆ. ಅಂದರೆ ಕೆಲಸದಲ್ಲಿಯೂ ಕೂತಿರುವಾಗ, ಕೆಲಸ ಇದ್ದಾಗಲೂ ಕೂಡ ಏನೋ ಒಂದು ಕೂತ್ಕೊಂಡಿರ್ತಾನೆ. ಏನು ಕೇಳತ್ತಿ ಅಂದರೆ ದೇವ್ರದೈತ್ರಿ ಅಂತ ಹೇಳ್ತಾನೆ. ಹಾಂ, ದೇವ್ರದೈತಿ ಭಕ್ತಿ ಮಾಡತ್ತಿ ಭಾಳ ಒಳ್ಳೆಯದು, ಆದರೆ ಭಕ್ತಿಯಿಂದ ಕೆಲಸ ಮಾಡಪ್ಪ ಅಂತ ಹೇಳಿದೆ. ತದನಂತರ ನನಗಿಂತ ಹಿರಿಯರಿಪ್ಪ ಇರ್ಬೋದು, ಒಂದು 40-45 ವರ್ಷ, ಅಂಥವ್ರಿಗೆ ಏನು ಹೇಳಿದ್ರಿಪ್ಪ ಆತ್ಮೀಯ ಸ್ನೇಹಿತರೆ. ಭಕ್ತಿ ಮಾಡಿ ಅಂದರೆ ಎಲ್ಲ ಕೆಲಸ ಬಿಟ್ಟು ಭಕ್ತಿ ಮಾಡಿದ್ರೆ ಹೆಂಗ್ರಿ, ಕೆಲಸವನ್ನು ಭಕ್ತಿಯಿಂದ ಮಾಡೋದೇ ನಿಜವಾದ ಒಂದು ಏನಂತಾರೆ ಅದಕ್ಕೆ ನಿಜವಾದ ಪುರುಷ ಅಥವಾ ಗಂಡಸು ಅಥವಾ ಹೆಣ್ಮಕ್ಕಳು. ಸೊ ಆತ್ಮೀಯರೇ, ನಾನು ಹೇಳೋದಿಷ್ಟೇ, ಮನುಷ್ಯನ ಜೀವನದಲ್ಲಿ ಭಕ್ತಿ ಬೇಕು, ಎಲ್ಲ ಬಿಟ್ಟು ಬರೀ ಭಕ್ತಿನೇ ಮಾಡಬಾರ್ದು, ಕೆಲಸನೂ ಮಾಡಬೇಕು. ಇವತ್ತೇ ನಾನು ಅವರಿಗೆ ಹೇಳಿದೆ, ಯಾಕ್ರಿ ಕೆಲಸ ಮಾಡುವಾಗ ಯಾಕೆ ಬರ್ತಾ ಇಲ್ಲ ನೀವು ಅಂತ. ಕೆಲಸ ಮಾಡೋ ಸಂದರ್ಭದಲ್ಲಿಯೂ ದೇವ್ರದ ಪ್ರವಚನ ಕೇಳ್ಕೋತ ಕುಂತ್ರೆ ಹೆಂಗ್ರಿಪ್ಪ, ಎಲ್ಲರಲ್ಲಿಯೂ ದೇವರು ನೋಡಿ ತಮ್ಮ ಕೆಲಸ ಮಾಡ್ತಾ ಇರಬೇಕು. ಆಲ್ ರೈಟ್, ಭಾಳ ಆಯಿತು ಮಾತು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್, ನೀವು ಪ್ರೀತಿಯಿಂದ ನನಗೆ ಆಶೀರ್ವಾದ ಕೊಟ್ಟಿದ್ದಕ್ಕೆ. ಏಕೆಂದರೆ ಕಾರ್ಯಕ್ರಮದಲ್ಲಿ ಇವರು ಹಿರಿಯರು ಆತ್ಮೀಯ ಸ್ನೇಹಿತರೆ, ತಮ್ಮ ಸಮಯ ಕೊಟ್ಟು ನನಗೆ ಕೇಳ್ತಾರಲ್ಲ ಅದಕ್ಕೆ ಧನ್ಯವಾದ. ಅವ್ರದ್ದು ಒಂದೇ ರೀ ಪ್ರಶ್ನೆ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹೆಂಗ್ರಿಪ್ಪ, ನಾನು ನಿರ್ಧಾರ ಮಾಡಿದ್ನಿಕ್ಕಿ ನನಗೆ ಈ ಆಧ್ಯಾತ್ಮ ಮಾರ್ಗದಲ್ಲಿ ನಡಿಬೇಕು ಅಂತ. ಸೊ ಯಾವಾಗ ನಿರ್ಧಾರ ಮಾಡಿದ್ನಿ ಅವಾಗಿಂದ ಸ್ಟಾರ್ಟ್ ಆಯ್ತ್ರಿಪ್ಪ. ಸೊ ನಡೀರಿ ಆತ್ಮೀಯ ಸ್ನೇಹಿತರೆ, ಒಂದೊಳ್ಳೆ ಗೀತೆ ಶಿವ ಶಿವ ಶಿವ ವೀರಂ ಚಿತ್ರದು, ರಾಜಶ್ರೀ ಅವರು ಹಾಗೆ ಶ್ರುತಿ ಅವರು ರಿಕ್ವೆಸ್ಟ್ ಮಾಡಿರೋ ಹಾಡು, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

ಓಂ ನಮಃ ಶಿವಾಯ. ಈ ಒಂದು ಮಾತಿನೊಂದಿಗೆ ಬರ್ತಾ ಇದೆ ಮುಂದಿನ ಹಾಡು. ಶಿವಪ್ಪ ಕಾಯೋ ತಂದೆ ಅಶೋಕ್ ಕಂಠಮೋರೆ ಸರ್ ಅವರು ರಿಕ್ವೆಸ್ಟ್ ಮಾಡಿರುವ ಈ ಸುಮಧುರವಾದ ಗೀತೆ ರೆಡಿಯಾಗಿದೆ, ಬನ್ನಿ ಕೇಳೋಣ. ದಿಸ್ ಇಸ್ ನಮ್ಮೊಂದಿಗೆ ನಾವು ಚಿತ್ರ ಮಂದಿರ ಕೇಳ್ತಾ ಇದ್ದೀರಾ. ವೇಣು ಧ್ವನಿ ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ವೆದು ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಹಾಡು ನೀಡು ಶಿವ ಗೀತೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದು ರಿಕ್ವೆಸ್ಟ್ ಮಾಡಿರೋರು ರೇಣುಕಾ ಕಾಮ್ಕರ್ ಅವರು. ರೇಣುಕಾ ಕಾಮ್ಕರ್ ಅವರು ಹೆಸರಲ್ಲಿಯೇ ದೇವಿಯ ಹೆಸರು. ಯಾವುದೇ ಒಂದು ಟ್ರಕ್ ಮೇಲೆ ಎಲ್ಲೇ ಹೋದ್ರೆ ರೇಣುಕಾ ದೇವಿ ಪ್ರಸನ್ನ, ರೇಣುಕಾ ಫೋಟೋ ನೋಡಿದರೆ ನೆನಪಾಗುವುದು ರೇಣುಕಾ ಕಾಮ್ಕರ್ ಅವರು. ಆ ದೇವಿಯ ಹೆಸರೇ ನಿಮ್ಮ ಹೆಸರಿದ್ದಾಗ ಇನ್ನೇನ್ರಿ ನಿಮ್ಮ ಜೀವನದಲ್ಲಿ ಚಿಂತೆ? ಎಸ್, ನಿಮ್ಮ ಜೀವನದಲ್ಲಿ ಸದಾ ನೆಮ್ಮದಿ ಇರುತ್ತೆ. ದೇವರ ಹೆಸರೇ ನಿಮ್ಮದೇ ಹೆಸರು. ಬನ್ನಿ ಕಾರ್ಯಕ್ರಮದಲ್ಲಿ ಈ ಹಾಡು. ಇದಾದ ತಕ್ಷಣ ವೀರವ್ರೆ ನಿಮ್ಮ ಹಾಡು, ಅದಾದ ತಕ್ಷಣ ಗಜಾನನ್ ಕಾಮ್ಕರ್ ಅವರೇ ನಿಮ್ಮ ಹಾಡು. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಸ್ಪೆಷಲ್ ಚಿತ್ರ ಮಂದಿರ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ಮಾತ್ರ ಪ್ರಸಾರವಾಗುವುದು. ಸೊ ಆತ್ಮೀರೇ, ಅದಕ್ಕೆ ತಕ್ಕಂತೆ ಗೀತೆಯಲ್ಲಿ ನೀವು ಉತ್ತಮ ಗೀತೆಗಳೊಂದಿಗೆ ಭಾಗವಹಿಸಿದ್ದೀರಾ, ಕೇಳ್ತಾ ಇದ್ದೀರಾ. ಕನಸು ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ವೀರವ್ರು ಒಂದ್ಸ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿರುವ ಹಾಡಾಯ್ತು ಪ್ರಸಾರ. ಇದು ಚಿತ್ರ ಭಕ್ತ ಸಿರಿಯಾಲ. ಈ ಚಿತ್ರದ ಗೀತೆ ನಮ್ಮ ಖಜಾನನ್ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಈ ಗೀತೆಯನ್ನ ಆತ್ಮೀಯ ಸ್ನೇಹಿತರೆ ಅವರು ರಿಕ್ವೆಸ್ಟ್ ಮಾಡುತ್ತಾ ಹೇಳಿದ್ದಾರೆ, ಈ ಗೀತೆ ಯಾವತ್ತೂ ಪ್ರಸಾರ ಆಗಿಲ್ಲ ಅಂತ. ಬನ್ನಿ ನೋಡೋಣ, ನನಗೂ ಖುಷಿ ಅನಿಸುತ್ತೆ. ಕೇಳಲಾರದಂತಹ ಗೀತೆಗಳನ್ನು ರಿಕ್ವೆಸ್ಟ್ ಮಾಡುತ್ತಾರೆ ಗಜಾನನ್ ಕಾಮ್ಕರ್ ಅವರು ಆಗಿರಲಿ, ನಮ್ಮ ಇವರು ಚಂದ್ರಕಾಂತ್ ಬಡ್ಗಾವಿ ಬರೋದು ಹುಡುಕ್ಯಾಡು ಹುಡುಕ್ಯಾಡಿ. ಇವತ್ತು ಅಡ್ವೊಕೇಟ್ ಪ್ರಮೀಳಾ ಹಂಪನವರವರ ಹಾಡು ಕೂಡ ನಾನು ಭಜನ ಅಂತಿಕೊಂಡಿನಿ, ಯಾಕೆಂದರೆ ಭಜನೆಯೂ ಇದೆ ಇವ್ರದಲ್ರೆ ಪಂಡಿತ್ ಭೀಮಸೇನ್ ಜೋಶಿಯವ್ರದ್ದು ಹಾಡಿದೆಲೆ ಬೊಂಬೆ ಆಟ್ ಪಪ್ಪನ್ ಭಾಳ ಫೇವ್ರೇಟ್ ಹಾಡಿತ್ತು ಅದು. ಆ್ಯಂಡ್ ಇವತ್ತು ಮುಂಜಾನೆ ನೋಡ್ಬೇಕ್ರಿ, ನಮ್ಮ ಕಾತಿ ಊರಾಗ ಸಿದ್ದೇಶ್ವರ ಗುಡಿಯಾಗ ಮುಂಜಾನೆ ಹಚ್ಚಿದ್ರು ಒಳ್ಳೆ ಒಂದು ಹಾಡು ಇದು, ಲಕ್ಷ್ಮೀದೇವಿದ್ದು ಭೀಮಸೇನ್ ಜೋಶಿ ಅವ್ರದ್ದು. ಸೊ ಆ ಒಂದು ಹಾಡನ್ನು ಕೇಳಿ ಮುಂಜಾನೆ ಆರಂಭವಾಯಿತು, ಭಾಳ ಸಂತೋಷವಾಯಿತು. ಆ ಒಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಷ್ಟು ಚೆನ್ನಾಗಿದೆ ಹಾಡು, ಎಷ್ಟು ಚೆನ್ನಾಗಿದೆ ಆ ಧ್ವನಿ ನಮ್ಮ ಭೀಮಸೇನ್ ಜೋಶಿ ಅವ್ರದ್ದು. ಸೌಭಾಗ್ಯದ ಲಕ್ಷ್ಮೀ ಮಹಾಲಕ್ಷ್ಮಿ ತಮ್ಮ ಮನೆಯಲ್ಲಿಯೇ ಇದ್ದಾರೆ ಆತ್ಮೀಯ ಸ್ನೇಹಿತರೆ, ಅವರೇ ನಿಮ್ಮ ಮನೆಯ ಮಹಿಳೆಯರು, ಅವರನ್ನು ದುಃಖ ಪಡಿಸ್ಲಿಕ್ಕೆ ಹೋಗಬೇಡಿ ಅಷ್ಟೇ ಹೇಳೋದು. ಅವರು ಖುಷಿಯಾಗಿದ್ದರೆ ಆ ನಿಮ್ಮ ದೇವರ ಗುಡಿಯಲ್ಲಿರೋ ಆ ದೇವಿಯ ಫೋಟೋಲ್ಲಿರೋ ದೇವಿ ತಮ್ಮ ಮನೆಯಲ್ಲಿ ಖಂಡಿತ ಬರುತ್ತಾಳೆ. ಸೊ ನಾವು ಪುರುಷರಾದ ನಾವು ಏನು ಮಾಡ್ತೇವೆ, ನಮ್ಮ ಮನೆಯಲ್ಲಿರೋ ಆಗ ದೇವರ ಮನೆಯಲ್ಲಿರೋ ದೇವಿಯನ್ನು ನಾವು ಫುಲ್ಲು ಪೂಜೆ ಮಾಡ್ತೇವೆ. ಹೌದು, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಪೂಜೆ ಮಾಡ್ತೇವೆ. ಆದರೆ ಸ್ವಂತ ಮಮ್ಮಿ, ಅಕ್ಕ, ತಂಗಿ, ಹೆಂಡತಿ, ಮಗು, ಮಗಳು ಬೈತೇವೆ, ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಬರೀ ನವರಾತ್ರಿ ಬಂದಾಗ ಅಥವಾ ಮಹಿಳಾ ದಿನಾಚರಣೆ ಬಂದಾಗ ಅಷ್ಟೇ ಅಲ್ಲ, ಹಾಗೆ ಮಹಿಳೆಯರಿಗೂ ಇದೇ ಹೇಳೋದು ನಾನು. ಮಹಿಳೆಯರೇ, ತಾವು ತಮ್ಮ ಜೀವನದಲ್ಲಿ ನೆನಪಿಟ್ಕೊಳ್ಳಿ, ಆ ತಮ್ಮ ಮನೆಯಲ್ಲಿರೋ ಪುರುಷರು ಮನೆ ನಡೆಸಲಿಕ್ಕೆ ಬಹಳಷ್ಟು ಕಷ್ಟಪಡ್ತಾರೆ. ಅಂಥ ಸಂದರ್ಭದಲ್ಲಿ ಕೈ ಕೈ ಜೋಡಿಸಿ ಕಾಲಕ್ಕೆ ನೀವು ಆರಾಮ್ಸೆ ನಡೀರಿ, ಆರಾಮ್ಸೆ ಇರೋಣ. ಸ್ನೇಹತನಕ್ಕೆ ಜಾಸ್ತಿ ಆದ್ಯತೆ ನಾನು ಕೊಡುತ್ತೇನೆ. ಇದಕ್ಕೆ ತಕ್ಕ ಉತ್ತರವನ್ನು ಅವರು ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅವರೇ ಹೇಳಿದ್ದಾರೆ. ಸೊ ಸ್ನೇಹತನ ಆತ್ಮೀಯ ಸ್ನೇಹಿತರ ಜೀವನದಲ್ಲಿ ಬಹಳ ಮುಖ್ಯ. ಅದು ಗೆಳೆತನದಲ್ಲಿ ಮಾತ್ರ ಸೀಮಿತ ಅಲ್ಲ, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ಮಗಳು, ತಂದೆ ಮಗ, ಅವ್ವ ಮಗಳು, ಅವ್ವ ಮಗಳದು ಗೆಳೆತನ ಬಹಳ ನಾನು ಕೇಳಿದ್ದೇನೆ, ನೋಡಿದ್ದೇನೆ ಬಹಳಷ್ಟು. ನನ್ನ ವೇಣುಧ್ವನಿಯ ಕುಟುಂಬದಲ್ಲಿ ಮಾತ್ರ ಅಷ್ಟೇ ಅಲ್ಲ, ನನ್ನ ಪರಿಚಯದಲ್ಲಿಯೂ ಎಷ್ಟೋ ಹೆಣ್ಮಕ್ಳು ಪರಿಚಯದಾಗ ಯಾರಿದ್ದಾರೆ ಅವರ ತಾಯಿಯೊಂದಿಗೆ ಅವರು ಬಹಳ ಜಾಸ್ತಿ ಗೆಳೆತನ. ಸೊ ಗೆಳೆತನದಲ್ಲಿ ಎಷ್ಟು ಶಕ್ತಿ ಇರುತ್ತೆ, ತಮ್ಮ ಎಲ್ಲ ಒಂದು ರಿಲೇಷನ್ಶಿಪ್ಪಿಗೆ ಸಂಬಂಧಿತ ಸಮಸ್ಯೆಗೆ ಒಂದೇ ರಾಮ ಬಾಣ, ಸ್ನೇಹತನ. ಸೊ ಏನಿತ್ರಿಪ್ಪ ನಿನ್ನೆ ಎಲ್ಲರೂ ಫುಲ್ ಜೋರು ಗೆಳೆತನದ ಹಾಕ್ತಾ ಇದ್ರೆ ನನ್ನ ಗೆಳೆಯ ಇದು ಅದು ಸ್ಟೇಟಸ್, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ನನ್ನ ಒಂದೇ ರಿಕ್ವೆಸ್ಟು ಆತ್ಮೀಯ ಸ್ನೇಹಿತರೆ, ಇನ್ನೊಬ್ಬರೊಂದಿಗೆ ಗೆಳೆತನ ಮಾಡೋಕ್ಕಿಂತ ಮುಂಚೆ ತಮ್ಮೊಂದಿಗೆ ತಾವು ಫಸ್ಟ್ ಗೆಳೆತನ, ಇನ್ನೊಬ್ಬರಿಗೆ ಪ್ರೀತಿ ಮಾಡೋಕ್ಕಿಂತ ಮುಂಚೆ ತಮಗೆ ನೀವು ಫಸ್ಟ್ ಪ್ರೀತಿ ಮಾಡಿಕೊಳ್ಳಿ, ಇನ್ನೊಬ್ಬರಿಗೆ ಆದ್ಯತೆ ಕೊಡೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಫಸ್ಟ್ ಮರ್ಯಾದೆ ಕೊಡಿ, ಆದ್ಯತೆ ಕೊಡಿ. ಫಸ್ಟ್ ನೀವು, ತದನಂತರ ಎಲ್ಲರೂ. ಅದು ಯಾಕೆ ಹೇಳ್ತಾ ಇದ್ದೇನೆಂದರೆ, ನಮ್ಮ ಜೀವನದಲ್ಲಿ ನಾವು ಗೆಳೆತನ ಆಗಿರಬಹುದು, ಒಂದು ಸಂಬಂಧ ಬೆಳೆಸಲಿಕ್ಕೆ ಹೋದರೆ ಆ ಸಂಬಂಧ ಬೆಳೆಸೋ ಸಂದರ್ಭದಲ್ಲಿ ಒಂದು ಅಪೇಕ್ಷೆಯಲ್ಲಿರುವ ಅಟ್ಲೀಸ್ಟ್ ಈ ವ್ಯಕ್ತಿ ನನಗೆ ಖುಷಿ ಕೊಡ್ತಾನೆ. ಖುಷಿ ಯಾರೂ ಕೊಡೋದಿಲ್ಲ, ಎಲ್ಲರೂ ದುಃಖ ಕೊಡಕ್ಕೆ ಕುಂತಾರ್ರಿ. ಖುಷಿ ನೀವು ಆಗಿ, ಯು ಹ್ಯಾವ್ ಟು ಬಿಕಮ್ ಲವ್, ಆ್ಯಂಡ್ ಆಫ್ಟರ್ ಯು ಬಿಕಮ್ ಲವ್, ಈವನ್ ಇಫ್ ಎನಿಬಡಿ ಡಸಂಟ್ ಲವ್, ದ್ಯಾಟ್ ಡಸಂಟ್ ಮ್ಯಾಟರ್. ಹೆಂಗೈತ್ರಿ ಅಂದರೆ, ಇನ್ನೊಬ್ಬರನ್ನ ಪ್ರೀತಿಸೋಕಿಂತ ಮುಂಚೆ ನೀವು ಪ್ರೀತಿ ಆಗಿ, ನೀವು ಪ್ರೀತಿ ಆದರೆ ಇನ್ನೊಬ್ಬರು ಪ್ರೀತಿ ಮಾಡಲಿ ಮಾಡದೇ ಇರಲಿ ಆರಾಮಾಗಿರ್ಬೋದು ನೀವು. ಸೊ ಆತ್ಮೀಯರೇ, ಇದಕ್ಕೆ ನಾನು ಹೇಳೋದು, ತಮ್ಮ ಒಳಗಿನ ವಾತಾವರಣವೇ ಮುಖ್ಯವಾದ ವಾತಾವರಣ. ಪ್ರಶಾಂತ ಶಾಂತ ಆಗಿಡಲಿಕ್ಕೆ ಇವೇ ಮಾರ್ಗಗಳು. ಇಷ್ಟು ಪುಸ್ತಕ ಓದಿ ಒಂದು ನಿರ್ಧಾರಕ್ಕೆ ಬನ್ನಿ ನೋಡ್ರಿಪ್ಪ, ಈ ಕಲಿಯುಗದಲ್ಲಿ ಒಂದೇ ಸಾಧನೆ, ನಾಮಜಪ. ನಿಮಗೆ ಇಷ್ಟವಾದ ದೇವ್ರದ್ದೇ ಮಾಡಿ, ನಾನು ಹೇಳಿದ್ದನ್ನೇ ಮಾಡಕ್ಕೆ ಹೋಗೋದು ಬೇಡ. ಆಯ್ತಾ, ಕಾರ್ಯಕ್ರಮದಲ್ಲಿ ಭಕ್ತ ಸಿರಿಯಾಳ ಚಿತ್ರದು ಕೇಳಲಾರದಂತಹ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತೆ ಗಜಾನನ್ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ದಿನೇಶ್ ಪೂಜಾರಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ನೆಕ್ಸ್ಟ್, ತದನಂತರ ಏಳು ಶಿವ, ತದನಂತರ ಗಣಪತಿ ಭಂಡಾರಿ ಅವರೇ ನಿಮ್ಮ ಹಾಡು ಬರ್ತಾ ಇದೆ. ಗೀತೆಗಳ ಲೈನ್ ನಮ್ಗೆ ಗೊತ್ತಾಯ್ತಲ್ಲ, ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ, ನೀವು ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದೆ.

ದಿನೇಶ್ ಪೂಜಾರಿ ಅವರೇ, ಸೂಪರ್ ಆದ ಹಾಡು ಬರ್ತಾ ಇದೆ. ಸಂಜಯ್ ಅಂಗಡಿ ಅವರ ಗೀತೆ, ಕರ್ನಾಟಕದ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅಭಿನಯಿಸಿರುವ ಹಾಳುಂಡ ತವರು ಚಿತ್ರದ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ. ಏಳು ಶಿವ, ಏಳು ಶಿವ, 100% ಏಳು ತಾನೆ ಶಿವ. ನೀವು ಪ್ರೀತಿಯಿಂದ ಕರೀರಿ ಶಿವ, ಶಿವ ಅಂತ ನಾಮ ಜಪಿಸಿ. ಈ ಗೀತೆ ಆದ ತಕ್ಷಣ ಗಣಪತಿ ಭಂಡಾರಿ ಅವರು ನಾಗೇಶ್ ಅವರಿಗೆ ರಿಕ್ವೆಸ್ಟ್ ಮಾಡಿರುವ ಹಾಡು ಕೋಟಿಗೊಬ್ಬ ಚಿತ್ರದ್ದು. ಕೇಳಿ ಮಜಾ ಮಾಡಿ.

ಶಿವಶಂಕರ ಪಾರ್ವತಿ ಪೂಜಾವರ ಗೀತೆ ಇದಾದ ತಕ್ಷಣ ಬರ್ತಾ ಇದೆ ಜಗದೋದ್ಧಾರನ. ತದನಂತರ ಕೊನೆ ಗೀತೆ ರುದಿರಧಾರ, ಭಾಸ್ಕರ್ ಅವರದು. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಳ್ಳೆ ಗೀತೆ ನೀವು ಕೇಳಿದ್ರ ಜಸ್ಟ್ ನೌ, ಇಟ್ ವಾಸ್ ಬೈ ಗಣಪತಿ ಭಂಡಾರಿ ಫಾರ್ ನಾಗೇಶ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ, ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಓದೆ. ಪೈಲ ಏನಾರ ಆಯಿ ಬಾಬಾ, ನಂತರ ಕಾಯ ಬಾಜಿತಿನ ಅಕ್ಕಿ ಗಾವ್ತಾರೆ ಬಾಬಾ. ಜೋ ಬೀದೇಗ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು. ನಾಲ್ಕೇ ದಿನದ ಜೀವನ, ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೆ. ಇಷ್ಟೇ ಇರುವುದು ಜೀವನ, ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ. ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ಬೇನು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತುವನ್ನ ತಿನ್ನೋಕೆ, ಬೊಗಸು ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮನ ಮುಚ್ಚೋಕೆ, ಅಂಗೈಯಗಳ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಅದವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ ಮಾಡಿ ಮಾಡಿ ಮಾಡಿ ಕೆಲಸ ಮಾಡಿರೋ ಕೆಲಸ. ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತು ಈಗ ಜಸ್ಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡೋವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರ್ರಿಪ್ಪ, ಕೇಳ ನೆನಪಿಟ್ಕೊಂಡು ಕೊರ್ರಗ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಆಡು ಮಾತುಗಳಲ್ಲಿ ಜೀವನದ ಸೊಬಗು ಸೊಗಸು. ಜೀವನದ ಪ್ರತಿಯೊಂದು ರಸಕ್ಕೂ ಕೂಡ ಆಡು ಮಾತಿನ ರಸದ ಔತಣ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ನಿಮ್ಮೊಂದಿಗೆ ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ವಾಗತ. ಆರಂಭದ ಗೀತೆ ಮೂಡಲ್ ಕುಣಕಲ್ ಕೆರೆ, ಡಿ ನಾರಾಯಣ ಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು KLE ಕನಸು. ಈಗ ಕೇಳಿ ಮುಂದಿನ ಗೀತೆಯನ್ನ. ಎಲ್ಲಿರುವುದು ನಾ ಸೇರುವ ಊರು, ಬಲ್ಲವ ಅರಿಯದ ಯಾರೂ ಕಾಣದ ಎಲ್ಲಿಯೂ ಇರದ ಊರು.

0: ಇಲ್ಲಿಗೆ ಮುಕ್ತಾಯವಾಯಿತು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ವ್ಯಾಸರಾವ್ ಅವರು ರಚಿಸಿದಂತಹ ಭಾವಗೀತೆಗಳನ್ನ. ಕಾರ್ಯಕ್ರಮದ ಮೊದಲ ಗೀತೆ, ನುಡಿಸು ವೀಣೆಯ ವೈಣಿಕ ನಾದ ಸುಖಕರ ಪ್ರಿಯ ಸಖಾ.

ಭಾವಸಂಗಮ ಇದು ಭಾವಗೀತೆಗಳ ಕಾರ್ಯಕ್ರಮ. ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅನಂತ ಸ್ವಾಮಿಯವರ ಧ್ವನಿಯಲ್ಲಿ ಕರೆಯಲೆ ನಿನ್ನೆಯನು, ಕರೆಯಲೆ ಚಲುವೆ, ಕರೆಯಲೆ ನಿನ್ನೆ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಪ್ರೀತಿಗೆ ಎಲ್ಲೆ ಎಲ್ಲಿದೆ ನಲ್ಲೇ ಹೋಗುವೆ ಎಲ್ಲೇ ಕೇಳಿ. ಈ ಒಂದು ಗೀತೆಯನ್ನ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ

ಭಾವಸಂಗಮ ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸುಪ್ರಿಯಾ ಆಚಾರ್ಯವರ ಧ್ವನಿಯಲ್ಲಿ ನಿನ್ನ ಅಂಗಳ ಕೊಳದಿ ಬೆಳದಿಂಗಳಿಳಿದಂತೆ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಮಂಗಳಾ ರವಿ ಅವರ ಧ್ವನಿಯಲ್ಲಿ ಕೇಳಿ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ.

0: नमस्कार नमस्कार नमस्कार रा न्यू खेलता है दिरा वेनु ध्वनि इदु 90.4 एफएम केएलई कनसु नानरी मंजुनाथ भाई निम्मा माने पक्का गल्लिया पक्का प्रीतिय हुडुग स्वागत सुस्वागत इदु निम्म प्रीतिय कार्यक्रम यावुदु हास्य होनलो ई कार्यक्रमदल्लि नावु माड्तेवे प्रयत्न यारिग कूदला इल्ल नोड्रि तलि मेले अवरिगे बर्तदे कूदला ಸ್ನೇಹಿತರೆ ಎಸ್ ಈ ಕಾರ್ಯಕ್ರಮದಲ್ಲಿ ನಾನ್ ಮಾಡ್ತೇನೆ ಪ್ರಯತ್ನ ನಿಮ್ಮನ್ನ ನಗಸೋಕೆ. ನಡಿರಿ ನಗುತ್ತಾ ನಗುತ್ತಾ ಬಾಳು ನೀವು 100 ವರ್ಷ ಎಂದು ಹೀಗೆ ಕೇಳ್ತಾ ಇರಿ ವೇನು ಧ್ವನಿ ದಿವಸ ದಿವಸ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿಯೂ ನಾ ಹೀಗೆ ಹೇಳ್ತೇನೆ. ಸ್ನೇಹಿತರೆ ನಗಬೇಕು, ನಗು ಬಹಳ ಇಂಪಾರ್ಟೆಂಟ್. ಅಯ್ಯೋ ದೇವ್ರ ಸ್ನೇಹಿತರೆ ನಿಮ್ಗೊಂದ್ ಮಾತು ಹೇಳ್ತೇನೆ, ಕೈ ತೊಳ್ಕೋಬೇಕ್ರಿ. ಕೈ ತೊಳ್ಕೊಳ್ಳೋದು ಒಂದು ಹ್ಯಾಂಡ್ ವಾಶ್ ಡೇ, ವರ್ಲ್ಡ್ ಹ್ಯಾಂಡ್ ವಾಶ್ ಡೇ. ಅದಕ್ಕೂ ಐತಿ ಅಮ್ಮ, ಅದಕ್ಕೂ ಒಂದು ದಿನ ಐತಿ. ಎಸ್ ನಿನ್ನೆ ತಾನೇ ಇತ್ತಲ್ರಿ ಮದರ್ಸ್ ಡೇ. ಎಸ್ ಮದರ್ಸ್ ಡೇ, ಫಾದರ್ಸ್ ಡೇ, ಸಿಸ್ಟರ್ಸ್ ಡೇ, ಬ್ರದರ್ಸ್ ಡೇ, ಹ್ಯಾಂಡ್ ವಾಶ್ ಡೇ, ಎಕ್ಸ್ ವೈ ಝೆಡ್. ಎಸ್ ವರ್ಲ್ಡ್ ಡಿಕ್ಷನರಿ ಡೇ ಕೂಡ ಇದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ನಗು, ನಗು ಬಗ್ಗೆ ಒಂದ್ ದಿನ ಯಾಕಿರಬಾರ್ದ. ಎಸ್ ವರ್ಲ್ಡ್ ಲಾಫ್ಟರ್ ಡೇ ಇತ್ತು, ನಡೀರಿ ಸ್ನೇಹಿತರೆ. ವರ್ಲ್ಡ್ ಲಾಫ್ಟರ್ ಡೇ ಅಂದ ತಕ್ಷಣ ಲಾಫ್ಟರ್ ಅಂದ್ರೆ ನಗು, ಅಂದ್ರೆ ನಮ್ಮ ಪ್ರೀತಿಯ ಹಾಸ್ಯ ಹೊನಲು ಕುಟುಂಬ. ಈ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ. ನಡೀರಿ ಅವರಿಗೂ ಕರೆಯೋಣ, ಅವ್ರಿಗೂ ಅವ್ರ ಜೊತೆ ಮಾತಾಡೋಣ. ವರ್ಲ್ಡ್ ಲಾಫ್ಟರ್ ಡೇ ಏನೇನ್ ಮಾಡಿದ್ರು, ನಾನ್ ಏನ್ ಮಾಡಿದೆ ಅದನ್ನು ಹೇಳ್ತೇನೆ ಸ್ನೇಹಿತರೆ. ಅದ್ರಿಗಿಂತ ಮುಂಚೆ ವೆಲ್ಕಮ್ ಮಾಡೋಣ ನಮ್ಮ ಪ್ರೀತಿಯ ಮಸ್ಲಕ್ಷ್ಮಿ ಮೇಡಮ್.
1: ಅಯ್ಯೋ ಮಂಜುನಾಥ್ ಸರ್, ಅಯ್ಯೋ ದೇವ್ರ, ಇವತ್ ಫಸ್ಟ್ ನನ್ಗೆ ನೀವು ಹೇಳ್ದಕ್ ಹೇಳ್ದ ವೆಲ್ಕಮ್ ಮಾಡಾಕತ್ತೀರಿ.
0: ಮತ್ತ ಲೇಡೀಸ್ ಆಲ್ವೇಸ್ ಫಸ್ಟ್, ಆಮೇಗ್ ನೀವು ಅಲ್ರಿ ನಮ್ಗೆ ನಗ್ಸವ್ರ.
1: ಅಂದ್ರೆ ಯಾಕೋ ನನ್ಗೆ ಅರ್ಥ ಆಗಿಲ್ರಿ.
2: ಆ ಮಂಜುನಾಥ ಬರಬ್ಬರ ಹೇಳಿದ್ ನೋಡಪ್ಪ, ಆಕಿಗ್ ನೋಡ್ರ ನಗು ಹಂಗ ಬಂದ್ಬಿಡ್ತದ.
1: ಅಯ್ಯೋ ಅಂದ್ರೆ ನೀವು ನನಗೆಲ್ಲರೂ ಚುಡಾಯಿಸ್ತೀರಿ ಅದಕ್ಕ ಏನ್ರಿ ಮಂಜುನಾಥ್ ಸರ್?
0: ಏ ಹಂಗಿಲ್ರಿ, ನೀವು ನಿಮ್ ಕಡೆ ಅದೊಂದ್ ಟ್ಯಾಲೆಂಟ್ ಐತ್ರಿಪ್ಪ. ದೇವ್ರು ನಿಮ್ಗೆ ಅದೊಂದ್ ಟ್ಯಾಲೆಂಟ್ ಕೊಟ್ಟಾರ, ನೀವ್ ಎಲ್ಲರಿಗೂ ನಗಸ್ತೀರಿ. ಏ ಆರಾಮ್ ರಾಜುಗ ಪ್ರಿಪ.
2: ಏ ಮಂಜುನಾಥ ಏನ್ ಬಿಡಪ್ಪ, ಏನೈತಿ ನಗು ದಿನ ನನ್ನ ಹೆಂಡತಿ ಮಾಸಲಕ್ಷ್ಮಿ ಮುಂಜಾನೆ ಎದ್ದಾಳು, ಆದ ಶಾಪಿಂಗ್ ಮಾಡೋಣ ನಡಿ, ಶಾಪಿಂಗ್ ಮಾಡೋಣ ನಡಿ ಅಂತ ಕೊಟ್ಟ. ಮಂಜುನಾಥ ಏನಿದ್ರನು ಇಕ್ಕಿಗ್ ನೋಡಪ್ಪ, ಡ್ರೆಸ್ ಬೇಕಾ?
0: ಈಗ ವರ್ಲ್ಡ್ ಲಾಫ್ಟರ್ ಡ್ರೇಗೆ ಯಾವ ಡ್ರೆಸ್ ರೀಪ್ಪ?
2: ಏನ್ ಹೇಳೋಗ್ಬಿಡ, ಅಕ್ಕಿಗ ಕೇಳಿ ಹೋಗತ್ತಾಗ.
0: ಏನ್ರಿ ವರ್ಲ್ಡ್ ಲಾಫ್ಟರ್ ಡೇಗೆ ಯಾವ ಡ್ರೆಸ್?
1: ಅಯ್ಯೋ ಮಂಜುನಾಥ್ ಸರ್, ಅದ ನಾವ್ ಮಾರ್ಕೆಟ್ ಹೋಗಿದ್ವಿ, ಅಲ್ಲಿ ನಾನ್ ಒಂದ್ ಟಿ ಶರ್ಟ್ ತಗೊಂಡ್ ನೋಡ್ರಿ, ಅದ್ರ ಮೇಲೆ ಫುಲ್ ನಗುದ ಡಾಲ್ ಅದನ್ನ ತಗೊಂಡ್ರಿ. ಆಮೇಗ ನಗುದ ನಮ್ದು ಆಕ್ಟಿವ್ ಆಯ್ತು ನೋಡ್ರಿ, ಅದಕ್ ಒಂದ್ ನಗುದ ಕೀಚನ್ ತಗೊಂಡ್ರಿ ಮಂಜುನಾಥ್ ಸರ್. ಆಮೇಗ ಶೂ ರೀ, ಶೂ ಮತ್ ಸಾಕ್ಸ್, ಅದ್ರ ಮೇಲೂ ನಗುದ ಅದ್ ಮುಖ ಇರ್ತೈತಿ ನೋಡ್ರಿ ಸರ್. ಇದ ವಾಟ್ಸ್ಆಪ್ ಅದಿ ಪಾಟದಕ್ಕೆ ಅಮ್ಮ ಇಮೋಜಿ ತೇಜ ಸರ್ಕಸ್ ಸರ್.
0: ಅಯ್ಯೋ ದೇವ್ರ, ವರ್ಲ್ಡ್ ಲಾಫ್ಟರ್ ಡೇ ಅಂದ್ರೆ ಇಂಥ ಮಟೀರಿಯಲಿಸ್ಟಿಕ್ ವಿಷಯ ಮೇಲೆ ನಗು ಇರಬಾರ್ದ್ರಿ. ನೀವು ನಗಬೇಕು. ಈಗ ಕೀಚೇನ್ ಮೇಲೆ ನಗು ಇರುದ ಅದೊಂದ ವಶೂ ನಗುದ ಅದ ಏನದ ಸ್ಮೈಲಿ ಅಂತಾರಲ್ರಿ.
2: ಆ ನೋಡಪ್ಪ ಎಲ್ಲ ಸ್ಮೈಲಿ ಅಂತ ನೀವ್ ಒಯ್ಚನೇರೆ ಭಾಷಾ ಭಾಷಾ.
3: ಮಂಜುನಾಥ್ ಸರ್ ತುಂಬಾ ಕಾಯ್ ಬಂದು ಹಮೇಶಾ ಬೋಲ್ತು ಬಾತ್ ಲಗ್ನ ಏಕದಾ ಕರುಣ್ ಬಗಾ ಕಳ್ತೈ ತುಮನ.
0: ಅರೇ ಬಾಬಾ ತುಮ್ಸ ಕಾಯ್ ಅಟಕ್ಲೆ ಕಾಯ್ ಸಿಡಿ ಉಲ್ಟಾ ಕರಾತೆಲ್ಲ ಪೋಚುನ್ ತೋಡ ಸಿಡಿ ಬರಬರ್ ಕರಾ ಕಿ ಬಗುವಾತೆ ಲಗ್ನಾಚ ಕಾಯ್ ಸ್ಮೈಲ್ ಮಂಜೆ ಕಾಯ್.
3: ಮಂಜುನಾಥ್ ಸರ್ ಓಲ್ ಅದು ಓ ವಾಟ್ಸ್ಆಪ್ ಅಗರ ನೈ ಭೇಜ್ತೆ ಕ್ಯಾ ತುಮ, ಓ ವಾಟ್ಸ್ಆಪ್ ಪೆ ಜೋ ಭೇಜ್ತೆ ನೈ ವೋ ಚೀಜಿ ಉಸ್ಕಾ ಆಜಕಲ್ ಟೀ ಶರ್ಟ್ ಭಿ ಆಯೇ ಸೋ ಪ್ಯಾಂಟ್ ಭಿ ಆಯೇ ಸೋ ವೋ ಜೋ ಹಸ್ನಿ ಕಾ ವೋ ಯೆಲ್ಲೋ ಕಲರ್ ರಹತಾ ತೋ.
0: ಹಾ ಹಾ ಹಾ ಓ ಸ್ಮೈಲಿ ಟೀ ಶರ್ಟ್ ಸ್ಮೈಲಿ ಪ್ಯಾಂಟ್

0: ಸ್ಮೈಲಿ ಶೂ, ಸ್ಮೈಲಿ ಕರ್ಚಿಪ್, ಸ್ಮೈಲಿ ಕಿಚನ್ ಇದೇ ಏನ್ ತಗೊಂಡ್ರಿ ಅಪ್ಪ ಮಂಚುನಾತ?
1: ಆಕೆ ಅದನ್ನ ನಗೂದ್ ಎಲ್ಲಾ ತಗೊಂಡಾಳ, ಕರ್ಚಿಪ್ ಹಿಡ್ದ, ಸಾಕ್ಸ್ ಹಿಡ್ದ, ಎಲ್ಲಾ. ನನ್ ಜೋಬ್ ಹಾಕೋದ್ ಕುಂತೈತಪ್ಪ, ನನ್ ಜೋಬ್ ಮೇಲೆ ಫುಲ್ ಇದ್ಬಿಟ್ಲಪ್ಪ, ಏನ್ ಮಾಡೋದು? ಮಾಜೆ ಸಗಳ ಪೈಸೆ ಗೆಲೆ ತರ ಮಿಯರ್ ರಡಾಲ್ ಇವ್ ವರ್ಲ್ಡ್ ಲಾಫ್ಟರ್ ಡೇ ಸಾಕಿ ಇಂಡಿಯನ್ ಶಾಪಿಂಗ್ ಕೇಳ, ಮಾಜಿ ಹೆಂಡತಿ ಶಾಪಿಂಗ್ ಫುಲ್ ಮಾಡ್ಯಾಳ, ನಾ ಹಾಕೋದ್ ಕುಂತೇನಿ, ಏನ್ ಮಾಡೋದು ಹೇಳಪ್ಪ? ಇಲ್ಲಂದ್ರ 3,000 ರೂಪಾಯಿ ಖರ್ಚ ಹಾಕ್ಬೋದ.
2: ಅಯ್ಯೋ, 3,000 ರೂಪಾಯಿ ಖರ್ಚ ಮಾಡಿದ್ರೇನ್?
1: ಏನ್ ಮಾಡೋದು ಮಂಚು, ಎಲ್ಲಾ 10 ರೂಪಾಯಿಗೆ ಒಂದ್ ಇರಂಗಿಲ್ಲ ಓ ದೋಸ್ತ.
0: 10 ರೂಪಾಯಿಗೆ ಒಂದ್ ಎಲ್ಲಾ ಇರಂಗಿಲ್ಲ ಖರೆ. 10 ರೂಪಾಯಿಗೆ ಒಂದ್ ಗೀತೆ ಐತ್ರಿಪ್ಪ.
2: ಸ್ನೇಹಿತರೆ, 10 ರೂಪಾಯಿಗೆ ಒಂದು ಗೀತೆ ಇದೆ. ಈ ಒಂದು ಸೂಪರ್ ಹಿಟ್ ಆದ ಗೀತೆ ಫ್ರಮ್ ದ ಮೂವಿ ಯಜಮಾನ, ಕೇಳೋಣ, ಎಂಜಾಯ್ ಮಾಡೋಣ. ಕೇಳ್ತಾ ಇದ್ರೆ ಅದೇನು ಧ್ವನಿ? ಇದು 90.4 FM KLE ಕನಸು.
3: ವೆಲ್ಕಮ್ ಟು ಸುಲ್ತಾನ್ ಪೇಟ್.

0: ನೀವು ಕೇಳ್ತಾ ಇದ್ದೀರಾ ಏನು ಧ್ವನಿ, ಇದು 90.4 FM KLE ಕನಸು. 10 ರೂಪಾಯಿಗೆ ಒಂದು ಸ್ನೇಹಿತರೆ, 10 ರೂಪಾಯಿಗೆ ಒಂದು ಎಲ್ಲಾ ಮಟೀರಿಯಲ್ ಆದ್ರೆ ಜೀವನ ಎಕ್ಸಾಮ್ ಫಸ್ಟ್ ಕ್ಲಾಸ್. ಮಟೀರಿಯಲ್ಸ್ ಸಾಮಾನುಗಳು ಏನೇನು ಇದಾವ ನೋಡ್ರಿ ಮಾರ್ಕೆಟ್ ನಾಗ, ಅದೇನಾದ್ರು 10 ರೂಪಾಯಿಗೆ ಒಂದಾದ್ರೆ ಓಕೆ ಫೈನ್, ನಮಗೂ ಖುಷಿ ಆಗ್ತದ. ಮಹಂಗಾಯಿ ಕಾ ಜಮಾನ ಹೈ, ವೋ ಸಬ್ ಸಸ್ತಾ ಹೋಗ್ಯಾ ತೋ ಠೀಕ್ ಹೈ,
1: ಲೇಕಿನ್ ವಂಚನಾ ಹಮಾರಾ ಜೋ ಮನ್ ಹೈ ವೋ ಸಸ್ತಾ ನಹೀ ಹೋನೆ ಕಾ, ಹಮಾರಾ ಜೋ ವಿಚಾರ ಹೈ ವೋ ಕಭಿ ಭೀ ಸಸ್ತಾ ಹೋನೆ ಕಾಚ್ ನಹೀ, ಕ್ಯಾ ಬೋಲ್ತೆ ತುಮೆ.
2: ಐ ಮಂಚನಾ ಸರ್, 10 ರೂಪಾಯಿಗೆ ಒಂದು ಕ್ವಾರ್ಟರ್ ಆದ್ರೂ ನಾನು ಜೀವನ ಪೂರ್ತಿ ಎಂಜಾಯ್ ನಕೋತಿರ್ತೇನೆ ನೋಡ್ರಿ.
0: ಬಂದ್ರೆ ಅಯ್ಯೋ ದೇವ್ರ, ನಾನು ಅದ ವಿಚಾರ ಮಾಡತ್ತಿದ್ನಿ, ಖುಷ್ಬು ಶಿವ ಎಲ್ಲಿ ಹೋಗ್ಯಾರು ಅಂತ. ಏನ್ ಬಿಡ್ರಿಪ್ಪ, ವರ್ಲ್ಡ್ ಆಫ್ಟರ್ ಡೇ ಬಗ್ಗೆ ಮಾತಾಡತ್ತೇವೆ. ಮಸ್ತ್ ಲಕ್ಷ್ಮಿ ಶಾಪಿಂಗ್ ಮಾಡಿ ಬಂದಾರ.
2: ಹಾ ಮಂಜುನಾಥ್ ಸರ್, ಇವ್ರಿಗೆ ಬಿಡ್ರಿ ಬರೀ ಕಂಬ ಬೇಕು, ಆದ 10 ರೂಪಾಯಿಗೆ ಒಂದಾದ್ರೆ ಇವ್ರು ಜಲ್ದಿ ಸಾಯ್ತಾರ್ರಿ ಮಂಜುನಾಥ್ ಸರ್.
3: ನಾವ್ ಜಲ್ದಿ ಸಾಯ್ತೇವ್ ಮಸ್ ಲಕ್ಷ್ಮಿ ಅಕ್ಕ,
2: ಕರೆ ನಾವ್ ಎಷ್ಟ್ ದಿನ ಇರ್ತೇವ ಅಷ್ಟ್ ದಿನ ಕರೆ ಮಾತಾಡ್ತೇವ್. ಮುಂದ್ ಒಂದ್ ಹಿಂದ್ ಒಂದ್ ಇಟ್ಕೊಳಂಗಿಲ್ಲ, ಯಾಕಂದ್ರೆ ಯಾರು ಕುಡಿತಾರ ನೋಡ್, ಅವ್ರದ್ದು ತಲಿ ಮತ್ತು ಹೃದಯ ಮಧ್ಯದಿಂದ ಫಿಲ್ಟರ್ ಇರಂಗಿಲ್ಲ.
1: ಮಾತ್ರ ಕರೆ ಬೋಲ್ಲಾಯ್ ರೀ ಬಾಬಾ ಪುಸು ಶಿವ, ಕರ ತ್ಯಾಮಳೆ ತು ಕಾ ತಿತಲಚ ಸೋಡನ್ ಸಾಕರಿ ಬಾಬಾ. ತು ಅಗರ್ ದಾರು ನೈ ಛೋಡಾ ತೋ ಏಕ್ ದಿನ ತು ಏಕ್ ಶರೀರ ಸೆ ಛೋಡ್ ಕೆ ನಿಕಲ್ ಜಾಯೇಗಾ ರೇ ಬಾಬಾ. ಕಲ್ಲ ಕಲ್ಲ ಆವ್ ಥೋಡ
0: ತೋ ಯೇ ಬೋಲ್ ಬೋಲ್ ಕೆ ಮೇ ಬಿ ಥಗ್ಯಾ. ನಡೀರಿ ಸ್ನೇಹಿತರೆ, ಹಾಸ್ಯ ಹೊನಲು ಕಾರ್ಯಕ್ರಮದಲ್ಲಿ ವರ್ಲ್ಡ್ ಲಾಫ್ಟರ್ ಡೇ ಬಗ್ಗೆ ನಾನ್ ಮಾತಾಡ್ತಿದ್ದೆ. ಮಸ್ ಲಕ್ಷ್ಮಿ ಮೇಡಮ್ ಹೋಗಿದ್ದಾರೆ, ಶಾಪಿಂಗ್ ಎಲ್ಲ ಮಾಡಿದ್ದಾರೆ. ಓಕೆ ಶಾಪಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಏನ್ ಮಾಡಿದ್ರು ನೀವು
4: ಮಂಚುನಾಥ? ನೆಕ್ಸ್ಟ್ ಡೇ ಏನ್ ಮಾಡ್ಯಾರ ಎಂಟಿ ಮಸ್ ಲಕ್ಷ್ಮಿ, ವರ್ಲ್ಡ್ ಆಫ್ಟರ್ ಡೇ ಐತಿ, ಅವ್ರೆಲ್ಲಾರು ಓಣೆ ಅವ್ರು ಕೂಡ್ಯಾರಪ್ಪ. ನಾ ಒಂದ್ ಸ್ವಲ್ಪ ಆ ದಿನ ಲೇಟ್ ಆತಪ್ಪ, ಯಾಕೆ ಈಕೆಗ ಶಾಪಿಂಗ್ ಮಾಡಿಸಿ ನಂದ ಕಿಶಾಗ, ನನ್ ಕಿಶಾಗಿಂದ್ರ ಎಲ್ಲ ಕಣ್ಣೀರ್ ಬಂದ್ ಕೊತ್ತಿದ್ಲ. ಎಷ್ಟ್ ಶಾಪಿಂಗ್, 2,500 ಏನ್ 3,000 ರೂಪಾಯಿ ಶಾಪಿಂಗ್ ಮಾಡಿಸಿ ನನಗ ಆತ ತ್ರಾಸ. ನಾ ಅನ್ನಿ ತಲೆನೂ ಆಗೈತಿ, ನಡಿ ಮಕ್ಕಳನ್ನು ನಾಳೆ ಆರಾಮ್ಸಿ ಹೇಳೋಣ. ಮಂಜುನಾಥ, ಒಮ್ಮೆ ಮುಂಜಾನೆ 6 ಗಂಟೆಗೆ ಎಲ್ಲಾರು ಹುಡುಗಿಯರು ಹಿಂಗೆ ನಗಾಕತ್ತಾರಪ್ಪ, ನಾ ಅಂಚಿನಪ್ಪ ಎಲ್ಲಿ ಭೂತ್ ಪಿಶಾಚಿನಿ ಕಟ್ಟನೆ ಯಾವೇ ಮೇರಾ ತೋ ಜಾನ ಜಾವೇ ಅಂತ ಹೇಳಿನಪ್ಪ.
0: ಏನಾದ್ರಿ ಮುಂಜಾನೆ
1: ತೇ ಸಕಾಳಿ ಸಗಳೆ ಬಾಯ್ಕ ಊಟನ್ ವರ್ಲ್ಡ್ ಲಾಫ್ಟರ್ ಡೇ ಹಾಯ್ ಮನ್ನ ಸಬ್ ಲೋಗ್ ಹಾತಾ ಊಟಾ ಊಟಾ ಕೋ ಹಸ್ ರೀ ಅವ್ರ ಅಭಿ ಏಕ 10-15 ಔರ್ತ ಜೋರ್ ಜೋರ್ ಸೆ ಹಸೆ ತೋ ಡರ್ ಕೋ ಫಟ್ಕೋ ಆನೆ ವಾಲಾ ತೋ ಸರ್ ಹನುಮಾನ್ ಚಾಲೀಸಾ ಪಠನ್ ಕರ್ನೆ ಲಗಾ ಬಾಬಾ ಇನ್ನೆ.
0: ಮುಂಜಾನೆ 6 ಗಂಟೆ ಜೋರ್ ಜೋರ್ಲೆ ಯಾರ ನಗಾಕತ್ತಿದ್ರ?
2: ಮಂಜುನಾಥ್ ಸರ್, ನಾವ್ ಎಲ್ಲಾರು ಓಣೆಗಿನ ಲೇಡೀಸ್ ನಾವ್ ಎಲ್ಲಾರು ಕೂಡಿ ಕೈ ಮೇಲ್ ಮಾಡಿ ನಗಾಕತ್ತೀವ್ರಿ. ಯಾಕಂದ್ರ ಅದ್ರಗಿಂತ ಒಂದಿನ ಮೊದ್ಲು ನಾವ್ ವರ್ಲ್ಡ್ ಆಫ್ಟರ್ ಡೇ ಬಗ್ಗೆ ಓದಿದ್ದೀವ್ರಿ, ಅಂಡ್ ಲಾಫ್ಟರ್ ಈಸ್ ಅ ಬೆಸ್ಟ್ ಮೆಡಿಸಿನ್ ಅಂತ ಹೇಳಿದ್ರಿ. ಅದಕ್ಕ ನಾವ್ ಕೈ ಮೇಲೆ ಎಬಿಶ್ ಎಬಿಶ್ ಮುಂದ್ ಮುಂಚಾನೆ 6 ಗಂಟೆಗ್ರಿ ಮಂಜುನಾಥ್ ಸರ್ ನಕೋತ್ ಕುಂತಿದ್ವ್ರಿ. ಅದ್ರಾಗ ಏನಿತ್ರಿ ತಪ್ಪ?
0: ಅದ್ರಾಗ ಏನು ತಪ್ಪಿಲ್ರಿಪ್ಪ, ಆದ್ರ ಆರಾಮರಾಜು ಏನಾತ್ರಿ ನಿಮ್ಗ?
4: ಏ ಮಂಜುನಾಥ ಏನಾತ ಏನ್ ಹೋದ್ ಬಿಡಪ್ಪ, 6 ಗಂಟೆ ಇಂದ ಹಿಡಿದು 20 ನಿಮಿಷ, 6:30 ಏನ್ 6:20 ಮಟ್ಟ ಹಿಂಗ ನಕ್ಯಾರಪ್ಪ ಇವು ಲೇಡೀಸ್ ಎಲ್ಲ. ಅವ್ರವ್ರ ಗಂಡಗಳು ಹೊರಗ್ ಬಂದು ಅವ್ರ ತಲೆ ಮೇಲೆ ಕೈ ಇಟ್ಟು ಕುಂತ ಬಿಟ್ಟಾರ ಅಲ್ಲೇ. ಏನಪ್ಪ ಇವ್ರದ ಅಂತ ನಾವೆಲ್ಲ ಹಂಚ್ಕೊಂತೇವಪ್ಪ, ಲೇಡೀಸ್ ಎಲ್ಲಾರು ಒಮ್ಮೆ ನಗಾಕತ್ರ ಕೈ ಮೇಲೆ ಮಾಡಿವಿ, ಮತ್ತಿನ್ನೇನೋ ಮಚ್ಚ ಏನ್ ಹೇಳೋದ?
1: ಮಂಜುನಾಥ್ ಸರ್ ಕ್ಯಾಸಟಿ ಮಂಟ್ಲ ಏಕದಾ ಲಗ್ನ ಕರಂತ
0: ಏ ಬಾಸ್ ಮಲ ಮಾಹಿತಾಯ ಅಲ್ರಿ ಅಪ್ಪ. ಮುಂಜ್ ಮುಂಜಾನೆ ಇನ್ ಯಾರ್ ಮಾಡಕ್ ಹೇಳಿದ್ರು?
2: ಮಂಜುನಾಥ್ ಸರ್, ಮೊನ್ನೆ ನಾನ್ ಪಿಕ್ಚರ್ ನೋಡಕ್ ಹೋಗಿದ್ದೀವ್ರಿ ನಾನ್ ಮತ್ತೆ ಆರಾಮ್ ರಾಜು. ಅದ್ರಾಗ ಇವ್ ಎಲ್ಲ ರಿಚ್ ಪೀಪಲ್ ಏನ್ ಇರ್ತಾರ ನೋಡ್ರಿ, ಮುಂಜಾನೆ ಎಕ್ಸಸೈಸ್ ಮಾಡ್ತಾರ್ರಿ, ಒಂದ್ 10-15 ನಿಮಿಷ ಹಿಂಗ್ ಕೈ ಮ್ಯಾಲ್ ಮಾಡಿ ಲಬೋ ಲಬು ಲಬು ನಗ್ತಾರ್ರಿ.
0: ಲೋಬೋ ಲೋಬೋ ಯಾರು ನಗಾಂಗಿಲ್ರಿ, ಲಬೋ ಲಬೋ ಅಳ್ತಾರ್ರಿ. ಅದ್ ಮುಂಜಾನೆ ಅವ್ರು ನಗ್ತಾರ ಯಾಕಂದ್ರ ಪೂರ್ಣ ದಿವಸ ಅವ್ರ ಸಿಟ್ಟನಾಗಿರ್ತಾರ. ಎಸ್, ಇವತ್ತಿನ ಕಾಲದ ಕೆಲ್ಸನ ಹಂಗೈತ್ರಿ, ಎಲ್ಲಾ ಸ್ಟ್ರೆಸ್ ನಾಗ ಟೆನ್ಷನ್ ನಾಗಿರ್ತಾವ. ಅದಕ್ಕ ಅವ್ರ ಅದ್ ಮುಂಜಾನೆದ ಒಂದ್ 20 ನಿಮಿಷ 10 ನಿಮಿಷ ಲಾಫ್ಟರ್ ಥೆರಪಿ ಯೂಸ್ ಮಾಡ್ತಾರ. ನಿಮ್ಗೇನ್ರಿಪ್ಪ ಜೀವನಾನಾಗ ಫುಲ್ ಖುಷಿನೇ ಐತಲ್ಲ, ಆಲ್ವೇಸ್ ನಗ್ತಿರ್ತೀರಿ ನೀವು? ಯಾಕೆ
4: ನಗ್ತಿರ್ತೀರಿ? ನಗಾಕ ಏನೇನ್ ಬೇಕು, ಪ್ಯಾಂಟ್ ಶರ್ಟ್ ಸಾಕ್ಸ್ ಇವೆಲ್ಲ ತಗೋತಾ ನಗೋದ್ ಬಿಟ್ಟು ಮಂಜುನಾಥ, ಇವೆಲ್ಲ ಮಟೀರಿಯಲ್ ತಗೊಂಡ್ರ ನಾ ಎಲ್ಲಿ ಹೋಗ್ಲಿ, ಮೈ ಕ್ಯಾ ಕರೋರಿ ಪಾಪಾ?
2: ಮಂಜುನಾಥ್ ಸರ್, ಮೈ ಕ್ಯಾ ಕರೂರಿ ಬಾಬಾ ಅಂತ ಹೇಳ್ತಾನೆ ನೋಡ್ರಿ, ಮೈ ಕ್ಯಾ ಕರೂ ರಾಮ್ ಮುಜೆ ಐಸಾ ಆರಾಮ್ ರಾಜು ಜೈಸಾ ಬುಡ್ಡಾ ಮಿಲ್ ಗಯಾ. ಆ ತುಂಬ ಬೋಲೋ ಮಂಜುನಾಥ್ ಸರ್.
0: ಯಪ್ಪ ದೇವ್ರ, ಆಯ್ತ್ ನೀವ್ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ರಿ.
4: ಆರಾಮ್ ರಾಜು, ಏ ಮಂಜುನಾಥ ಆಕೆ ನನಗ್ ಬುಡ್ಡಾ ಅಂದಳ ನೋಡಿ, ನೀನ್ ನೋಡ ಮಂಜುನಾಥ ಆಜ್ಕಲ್ ಏಕ ಬಾದ್ ಬೋಲ್ತೂರಿ ಬಾಬಾ, ಅಗರ್ ಇಸ್ಕೋ ಮೈ ಕ್ಯಾ ಕರೂ ರಾಮ್ ಮುಜೆ ಬುಡ್ಡಾ ಮಿಲ್ ಗಯಾ ಐಸಾ ಬೋಲ್ರಿ ನೇ, ಏ ಬುಡ್ಡಾ ಜೋ ಹೈ ಉಸ್ಕೋ ಜೋ ಇತನಾ ಕಿಡ್ನಿ ಬೇಚ್ ಬೇಚ್ ಕೆ ಉಸ್ಕೋ ಐಫೋನ್ ದಿಲಾಯಾ, ಉಸ್ಕಿ ಲಿಯೇ ಆಕ್ಟಿವಾ ದಿಲಾಯಾ, ವೋ ರನ್ನಿಂಗ್ ಕೋ ನೈ ಜಾರಿ ವಜನ್ ಇಚ್ ಕಮ್ ನೈ ಹೋರಾ, ತೋ ಭೀ ಉಸ್ಕೋ 17,000 ರೂಪಾಯಿ ಕಾ ವೋ ಶೂ ಪೆನ್ನ ಸಿರ್ ಪೆ ಪೆನ್ನ ಪೇರ್ ಪೆ ಪೆನ್ನ ಮಾಲೂಮ್ ಇಚ್ ನೈ, ಯೇ ಬುಡ್ಡಾ ಇತನಾ ಸಬ್ ಕಿಯಾ ನೈ, ದೇಖ್ತು ಅಭಿ ಕ್ಯಾ ಕರ್ತಾ ದೇಖ್ತು.
2: ಕ್ಯಾ ಕ್ಯಾ ಕರ್ದೇವ ಅಪ್ಪ?
0: ಏ ನೀವು ಗಪ್ರಿ, ನಿಮ್ಗೋಸ್ಕರ ಇದೇ ಗೀತೆ ಹಚ್ಲೇನ್ರಿ.
2: ಮಂಜುನಾಥ್ ಸರ್ ಇದ ಹಚ್ರಿ, ನನಗೋಸ್ಕರ ಹಚ್ರಿ ಪ್ಲೀಸ್.
4: ಮಂಜುನಾಥ ದೋಸ್ತ್ ಐತೆ ನಿಲ್ನಿ ಅಷ್ಟ ಹೇಳಪ್ಪ, ಮೈ ಕ್ಯಾ ಕರೋ ರಾಮ್ ಮುಜೆ ಬುಡ್ಡಾ ಮಿಲ್ಗ ಸಮ.
0: ಏ ಗಪ್ರಿ, ನಮ್ಮ ಮಸ್ಲಕ್ಷ್ಮಿ ಮೇಡಮ್ಗೋಸ್ಕರ. ಸ್ನೇಹಿತರೆ, ಮೈ ಕ್ಯಾ

0: నువ్వు కేదా ఎదురా వేనుద్దు అని.
1: ఏ మంచు నాతో ఓగో మరే అల్లాగడ్డి పోన పట్టి ఫీ ఫీ ఫీ మై క్యాకరురా ముజే బుద్ధా మిల్గాయా ఓ మంచు నాతో ఓగో.
2: ఏ బాబ్రి ಅವರು ಮನಸು ಇಡಬೇಕಲ್ರಿ ಅವರು ನೋಡ್ರಿ ಎಷ್ಟು ಚೆನ್ನಾಗಿ ನಗತಾರಲ್ಲಿ.
3: ಅಯ್ಯೋ ಅಯ್ಯೋ ನನಗೆ ಎಷ್ಟು ಖುಷಿ ಆಯ್ತಪ್ಪ ಮಂಜುನಾಥ್ಸರ.
2: ಫೈನಲಿ ನೀವು ನಕ್ಕಿದ್ರಲ್ರಿ, ಸುಮ್ನೆ ವರ್ಲ್ಡ್ ಆಫ್ಟರ್ ಡೇ ಐತಿ ಇಂಥವೆಲ್ಲ ಕಾರಣ ತಗೊಂಡು ನಗುದು ಬಿಟ್ಟ ಅದನ್ನ ಬಿಟ್ಟು ನೀವು ಜೀನ್ಸ್ ಪ್ಯಾಂಟ್ ಸಾಕ್ಸ್ ಟಿ ಶರ್ಟ್ ಹೇರ್ ಕ್ಲಿಪ್ ಇವೆಲ್ಲ ತಗೊಂಡ್ರಿ.
4: ತ್ಯಾಸಟ್ಟಿ ಮಂಜುನಾಥ್ ನೀ ಮಂಟ್ಲೋ ಸುಳ್ಳ
2: ತುಮಿ ಗಬ್ಬಸ್ತ ಐತೆ ಮಲ್ಲ. ಖರೆ ಏಕ್ ಗೋಷ್ಟ್ ತುಮಿ ತರ ಸಂಗೈಸಗನಿ
4: ಮಂಜುನಾಥ್ ಸರ್ ಔರ್ತೋಂಕೋ ಹಮ್ ಬೋಲ್ ಸಕ್ತೆ ಸರ್ ಏಕ್ ಚೀಸ್ ಹಮ್ ಔರ್ತೋಂಕೋ ಬೋಲ್ ಸಕ್ತೆ ಏಕ್ ಏಕ್ ಲೆಟರ್ ಹೈ ವೋ ವಹಿ ಬೋಲ್ ಸಕ್ತೆ ದೇಖೋ ಬಾಬಾ ಔರ್ತೋಂಕೋ
2: ಕ್ಯಾ ಹೈ ವೋ ಲೆಟರ್ ಏಕ್ ಹೀ ಚ
4: ಮಂಜುನಾಥ್ ಸರ್ ವೋ ಹೈ ಸಾರಿ
2: ಮತ್ಲಬ್ ಸಮಜಾನೆ ಕ್ಯಾ ಮಂಗ ಕ್ಯಾ ಬೋಲ್
4: ते एक वस्तु एक विषय जे लेडीज लोकांना आम्ही एक सांगू शकतो म्हणजे ते सॉरी आहे बघा बाबा.
1: बरोबर हेळत नोडो ए मंजुनाथ ನೀನಗಾರು ಮದುವೆ ಆಗಿ ನಿನ್ಗೆ ಏನ್ ಗೊತ್ತಿಲ್ಲ ಅವ್ ಬರಬ್ಬರ್ ಹೇಳತಾನ ನೋಡಲ್ಲಿ.
3: ನೀವ್ ಏನನ್ನತ್ತೀರಿ ಮಂಜುನಾಥ್ ಸರ್? ಹಾ ಇವರೆಲ್ಲ ಸಾರಿ ಅಂದ್ರೆ ಏನ್ರಿ ಅರ್ಥ ಆಗಿಲ್ಲ ನನಗ.
1: ಮಂಜುನಾಥ ಹೆಂಕಿ ಅರ್ಥ ಆಗೇತೋ ಅರ್ಥ ಆಗಿಲ್ಲೋ ಆಕಿಗೆ ಏನ್ ಮುಂಜಾನೆ ಎದ್ದ ತಕ್ಷಣ ಒಂದ್ ಸಾರಿ ಹೇಳುದು, ರಾತ್ರಿ ಮಕ್ಕಳಕ್ಕಿಂತ ಮುಂಚೆ ಒಂದ್ ಸಾರಿ ಹೇಳ್ಬಿಡುದ. ಈಗ ತು ಸುಬೆ ಉಟ್ಟೆ ಹೋಗ ಗಾನ ಸುಮ್ನೆ ಬೋಲ್ತಾ ಇತ್ತು ಏ ಭಾಷಾ ಭಾಷಾ ಕೂನ್ ಸಾರಿ ಓ
4: ಮಂಜುನಾಥ್ ಸರ್ ಓ ಆಯ್ತು ಕನ್ನಡ ಮೇ ಗಾನ ಹಾಡಿಸಿ ನೋಡು ಬೀಡಿಸಿ ನೋಡು.
2: हाँ हाँ वो गाना बोलता हूँ तो उसमें क्या
4: मंजुनाथ सर सुबह उठ के वो एक बार रात को सोने से पहले एक बार वैसा अगर लग्न तुम तो धालाय म्हणजे ऐका सकाळी उठल्यानंतर तुमच्या बायकोला एकदा सॉरी म्हणा आणि रात्री झोपायच्या नदी सॉरी म्हणा जीवन एकदम मलाई
2: मलाई
3: अंद्रे मंजुनाथ सर इवर ऐनन्नतारि
2: नी ಒಂದ ಯಾ ನಿಮಿಷ ಗ ಪ್ರೇಮ ಅಸ್ಲಕ್ಷ್ಮಿ ಮೇಡಂ ಏನ ಅರ್ಥ ಆಗಿಲ್ಲ.
1: ಮಂಜುನಾಥ ಅರ್ಥ ಆಗುವಂಗ ನಿನ್ಗೆ ಹೇಳ್ತೇನೆ ಒಂದ್ ನನಗೋಸ್ಕರ ಹಾಡತ್ಸಪ್ಪ. ಈಗ ಹೆಂಡತಿ ಮಸಲಕ್ಷ್ಮಿ ಕ್ಯಾ ಕರುರಾ ಮುಜೆ ಬುಡ್ಡಾ ಮಿಲ್ಗಾಯ ನೋಡೊಂದ್ ತಗೋ ಅಕ್ಕಿ ಹಚ್ಚ ನೀ ಹೇಳ್ತಾನ ನನಗ ಹಚ್ಚ ಈ ಮಾತು ನನಗ ಕೇಳಿ ಆಗೈತೆ ಚೂಟು ಚೂಟು ಹೇಳ.
3: ಮಂಜುನಾಥ್ ಸರ ಇವ್ರಿಗೆ ಯಾವ್ದು ಹುಡುಗಿ ನೋಡಿದ್ರೆ ಚುಟ್ಟು ಚುಟ್ಟನ ಅಕ್ಕೈತ್ರಿ ಮೀ ಕಾಯ್ಕರು ಬಾಬಾ.
2: ಏ ನೀವ್ ಗಬ್ರಿ ಹುಡುಗಿ ಅಂತಲ್ರಿ ಅವ್ರಿಗೆ ತ್ರಾಸ ಆಗಿದ್ ನೀವ್ ಅವ್ರಿಗೆ ಗುಡ್ಡ ಅಂದ್ರೆ ಅವ್ರಿಗೆ ಚುಟ್ಟು ಚುಟ್ಟು ಏನ್ ಮತ್ ಆಗುದಲ್ಲ ತ್ರಾಸ.
4: ಮಂಜುನಾಥ್ ಸರ್ ಉಸ್ಕೆ ಲಿ ಮೈ ಬೋಲ್ಯಾ ಏಕ್ ಬಾರ್ ಲಗ್
2: ಏಕ್ ಬಾರ್ ಮೈ ಕ್ಯಾ ತುಮ್ ಚುಪ್ ಬೈಟೋ ದೋ ಮಿನಿಟ್. ಸ್ನೇಹಿತರೆ ಚುಟು ಚುಟು ಅಂತ ಇದ್ದೀನಿ ನಮ್ಮ ಆರಾಮ ರಾಜುಗೋಸ್ಕರ ನಾನ್ ಪ್ಲೇ ಮಾಡ್ತಾ ಇದ್ದೇನೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ವೇಣು ಧ್ವನಿ ಇದು 90.4 FM KLE ಕನಸು.

0: ನೀವು ಕೇಳ್ತಾ ಇದೀರಾ ವೇಣು ಧ್ವನಿ?
1: ಅಯ್ಯೋ ಮಂಜುನಾಥ್ ಸರ, ಇವ್ರು ಚುಟ್ಟು ಚುಟ್ಟು ಯಾಕೆ ಹಚ್ಚಿದ್ರಿ ಮಂಜುನಾಥ್ ಸರ?
2: ನೋಡ ಯವ್ವಾ, ಈಗ ನೀ ಮುಂಜ್ ಮುಂಜಾನೆ ನನಗೆ ಹಿಂಗ ಎಲ್ಲಾರು ಲೇಡೀಸ್ ಕೂಡಿಸಿ ವರ್ಲ್ಡ್ ಲಾಫ್ಟರ್ ಡೇ ಐತಿ, ಕೈ ಮೇಲ್ ಮಾಡಿ ಹಿಂಗೆಲ್ಲ ಅಳಾಕತ್ತೀರಿ?
1: ಅದಕ್ಕ ಅಳುದ ಅನ್ನಂಗಿಲ್ಲ, ನಿನಗ ಏನು ಬರಂಗಿಲ್ಲ ರಾಮರಾಜು.
2: ನೋಡ ಮಂಜುನಾಥ್, ಇಲ್ಲ ಟಂಟ ಮಾಡಕ್ ಚಾಲು ಮಾಡಕ್ ಬಂದಿಲ್ಲ ನಾ, ಚುಟ್ಟು ಚುಟ್ಟು ನನಗೆ ಆಗತ್ತೈತ್ ನೋಡಪ್ಪ. ಹಂಗೆಲ್ಲ ನನಗೆ ಮೈರಕೋ ಗುಡ್ಡ ಬೋಲಿ ತುಂಬ ಚುಪ್ಪಟ್ಟಿಂಗ ರೇ ಮಂಜುನಾಥ್. ಯಾವ್ದೇಕ್ ಮಾರ, ಸಿಕ್ಸ್ ಪ್ಯಾಕ್ ಆಬ್ ಐತಿ ರೇ, ಪಾಸ್ ಫ್ಯಾಮಿಲಿ ಪ್ಯಾಕ್ ರೇ ಬಾಬಾ.
3: ಚೀತ ಕರೆಕ್ಟ್ ಮಾತಾಡ್ರಿ ಬಾಬಾ, ಮಂಜುನಾಥ್ ಇದಕ್ಕಾಗಿ ವಜನದ ಕಮ್ಮಿ ಮೀನಾಕಿರಿ ಬಾಬಾ.
0: ಆತತೆ ವಜನ್ಸ ಕುಟ ಅಲ್ಲ ಅಲ್ರಿ, ನನ್ ಮೇಲೆ ಬರತ್ತಿರಿ, ನಿಮ್ ಕಡೆ ಸಿಕ್ಸ್ ಪ್ಯಾಕ್ ಆಗ್ತಿದ್ರೆ ಇಟ್ಕೊರ್ಲ ಅದಕ್ಕೇನೈತಿ?
2: ನೋಡ ನಾವ್ ಎಲ್ಲಾ ರೈತರ, ನಾವ್ ಎಲ್ಲ ಹೊಲ್ದಾಗ ಕೆಲಸ ಮಾಡಿ ನಮ್ ಬರ್ತದ ಸಿಕ್ಸ್ ಪ್ಯಾಕ್ ಆಬ್, ನೀವೆಲ್ಲ ಫ್ಯಾಮಿಲಿ ಪ್ಯಾಕ್ ಕಂಪ್ಯೂಟರ್ ಮುಂದ್ಕೊಂಡ್ರು ಮಂಜುನಾಥ.
0: ಅಯ್ಯೋ ಈಗ ನನ್ ಮೇಲೆ ಬರತೈತಿ ಇದ
1: ನೋಡಿದ್ರಿ ಮಂಜುನಾಥ್ ಸರ, ಇದ ಮಾಡ್ರಿ ಅವ್ರ ನಮ್ ಸಂಸಾರನಾಗ ಏನಿಲ್ಲಂದ್ರೂ ನೋಡ್ರಿ ಎಲ್ಲಾರ ಮೇಲೆ ಹಾಕ್ಬಿಡುದ್ರಿ ಮಂಜುನಾಥ್ ಸರ. ನನಗಾರು ಇನ್ನೂ ಮಠ ಏನು ಕೊಡಿಸಿಲ್ರಿ ಮಂಜುನಾಥ್ ಸರ.
2: ಮಂಜುನಾಥ ಪಾಪ, ಸ್ಕ್ಯಾನಿಂಗ್ ಮಾಡಬಪ್ಪ, ಒಂದ್ ಕಿಡ್ನಿ ಎಲ್ಲಿ ನೋಡಪ್ಪ, ಆಕಿನ ಕೈಯಾಗಿರೋದ ಐಫೋನ್ ಕಿಡ್ನಿ ಮಾರೇ ತಗೊಂಡಿನಿ, ಇವೆಲ್ಲ ವಿಷಯಗಳ ಹಿಂಗ್ ಹೇಳತ್ತ. ಓಕೆ
3: ಯಪ್ಪ, ನೀವ್ ಏನ್ರಿಪ್ಪ
0: ಹಾಸಿ ಅನ್ನಲು ಕಾರ್ಯಕ್ರಮನಾಗೂ ಟಂಟ ಮಾಡ್ತಿರಂದ್ರೆ ಉಳಿತೀನಿ.
3: ಮಂಜುನಾಥ್ ಸರ್ ಉಷ್ಕಲಿ ಮೈ ಬೋಲ್ಯಾರಿ ಏಕ್ ಲೈಫ್ ಮೇ ಏಕ್ ಬಾರ್ತ ಐಸಾ ಸಿಚುವೇಶನ್ ಅನಾಚ.
0: ಓಕೆ ಆಯ್ ಸಿಚುವೇಶನ್
3: ಓಚ ಐಸಾ ಸಿಚುವೇಶನ್ ಅನಾಚ ಜಹಾ ಪೇ ಲೋಗಾ ಟಂಟಾ ಕರ್ ರಹೇ ದೂಸರೆ ದಿಕ್ಕೋ ಹಸ್ ರಹೇ.
0: ಏ ತರ ಹೈ ಬಾಬಾ, ಆಜಕಲ್ ಚಾ ಜೀವನ್ ಮಧ್ಯೆ ಕೋನ್ ತರ ದೋನ್ ತಿನ್ ಲೋಗಾ ಟಂಟಾ ಕರ ಲೇತ್ ಮಂಜೆ ತೆನಾನ ಬಗುನ್ ಏಕ್ದಮ್ ಎಂಟರ್ಟೈನ್ ಹೋತ, ತೆನಾನ ಬಗುನ್ ಏಕ್ದಮ್ ಆಹಾ ಕಾಯ್ ಟಂಟಾ ಕರ ಲೇತ್ ಅಸಲ ಪನ್ ಜೀವನ್ ದಲ.
3: तेच की सर, आता आपलं हे कार्यक्रम आहे हसवायचं. या हसवायच्या कार्यक्रम मध्ये हे हजबंड वाईफ झगडले तर पण हसूच येणारच की सर. जीवन म्हणजे असं झालंय, दुसरं को देख के हमे हसतय. वर्ल्ड लाफ्टर डे मंजुनाथ सर, मी तुम्हाला एक गोष्ट सांगतो. हे एक असं हसायचं म्हणजे एक ऐसा एक चीज आहे, एक केले के छिलके पे अगर चलते चलते इंसान गिर जाए तो उसको होता है तकलीफ, लेकिन चार लोगों को उसको देख के मिलता है हंसी. ये हंसी ऐसा ही होता है मंजुनाथ सर, जो एकदम दूसरों को हंसाता है वो अंदर से बहुत ही दुख होता है सर. क्या बोलने का.
0: ए, वो तो है करेक्ट, लेकिन मैं तो अंदर से भी हूँ एकदम फर्स्ट क्लास.
2: हाँ अंदर से हूँ एकदम फर्स्ट क्लास, अंदर से है तू बहुत मोटा, ये शर्ट के अंदर से तेरा, ये शर्ट के बटन के बीच में से तेरा निकल रहा है पेट, मेरा है सिक्स पैक. क्या क्या करता है बोल रहे मेरे भाई?
0: न्यू यॉर्क नन हिंद बिद्दी
2: अल आंती मसलक्ष्मी हंग अदक निन् मेल सीट तगतेने.
1: हाँ नोड़ी मंजुनाथ सर, नन मेल सीट तगक आगंगिल, अदक नी बुड्डान इदी बुड्डान नन मगने होगु.
2: ಮಂಜುನಾಥ, ಏ ಮಂಜುನಾಥ ಯಾಕೋ ಏ ಹೊಟ್ಟಿ ಕರ್ಕಸಾಕ ಆಗಂಗಿಲ್ಲ ನೋಡ್ ನಿಂಗ.
1: ಬುಡ್ಡ ಬುಡ್ಡ
2: ಮಂಜುನಾಥ, ಹೊಟ್ಟಿನ ಕರ್ಕಸಾಕ ಆಗಂಗಿಲ್ಲ.
1: ಬುಡ್ಡೆ ಏ ಬುಡ್ಡೆ
2: ಮಂಜುನಾಥ ಆಗಂಗಿಲ್ಲ. ಏ ಆಗ
0: ನಾ ಹೋಗ್ಲೇನ್ರಿ, ಮುಗೀತು ನನ್ ಮೇ ನಾ ಏನ್ ಮದ್ದಿಕ್ಕ ನಾನ್ ಇಡ್ಲಿ ಚಟ್ನಿ.
1: ಮೈ ಕ್ಯಾ ಕರೂರ ಮುಜೆ ಬುಡ್ಡ ಮಿಲ್ ಗಯ.
2: ಮಂಚು ಏ ಮಂಚು ಆಗಂಗಿಲ್ಲ, ಏ ಸಿಕ್ಸ್ ಪ್ಯಾಕ್ ಇಲ್ಲಿ ನೋಡಿ, ಇಲ್ಲಿ ಸಿಕ್ಸ್ ಪ್ಯಾಕ್.
0: ಇವ್ರ ಮದ್ದಿಕ್ ನಾ ಯಾಕ್ರಿ ಭಾಷಾ ವಿಷಯ ತುಂಬ ತರ ಕಾಯ್ತಾರ ಸಾಂಗ.
3: त्यासाठी मी म्हटलो शादी एक ऐसा लड्डू है, जो खाया वो भी पछताया, जो नहीं खाया मंजुनाथ वो भी पछताया.
0: अरे बाबा तुम्ही ते डायलॉग सोडी ना, कि ये मेरे को क्यों बीच में गाली दे रहे लोग.
3: निया बीबी के बीच में हम क्या करेगा रे बाबा आदिवासी, तुम जो चाहे करो, हमारे लिए गाओ एक फर्स्ट क्लास गाना. ए पुष्प शिवा, तूस कुठला गाना पाहिजे रे सांग की.
1: माला मला तर मंजुनाथ सर जे मस लक्ष्मीने आराम राजूच्या टंटामध्ये मंजुनाथ सर निमद जोर आगा तिथला. हचरे सर हचरे, ननगोंद गीते हचरे सर, मस्त फर्स्ट क्लास.
0: ಅಪ್ಪಾ ಮಸ್ತ್ ಫಸ್ಟ್ ಕ್ಲಾಸ್ ಗೀತೆ ಹಚ್ತೇನೆ, ಇವ್ರಿಗೆ ಶಾಂತ ಮಾಡ್ಬೇಕಲ್ಲ. ಯಾವ ಗೀತೆ ಹಚ್ಚಲಿ ನಿಮ್ಗೋಸ್ಕರ ಈಗ?
1: ಸರ್ ನಮ್ಗೋಸ್ಕರ ಒಂದ್ ಹಚ್ಚಿ ಸರ್. ಖಾಲಿ ಕೊಟ್ಟರು ವೈಫು, ಅರೆ ಯಾಕೆ ಬೇಕು ವೈಫು?
0: ಓಕೆ ते गाणं पाहिजे का तुम्हाला?
3: आता माझं दोस्त काय म्हंटलंय तेच गाणं घाला, खाली क्वार्टर गाणं घाला म्हणजे घालात.
0: मस्त लक्ष्मी अवरे
1: ಮಂಜುನಾಥ್ ಸರ್ ಬುಡ್ಡಾ ರೀ ಬುಡ್ಡಾ ಆರಾಮ ರಾಜು ಬುಡ್ಡಾ.
0: ಅಯ್ಯೋ ದೇವ್ರ, ಏ ಆರಾಮ ರಾಜು,
2: ಏ ನಿನ್ ಹೊಟ್ಟಿಗೆ ಕಡಿಮೆ ಆಗಂಗಿಲ್ಲ, ಏನ್ ಹಚ್ಚಿ?
0: ಅರೇ ಇವ್ರಿಬ್ರು ಟಂಟಾನಾಗ ನಾಯಕ ಸ್ನೇಹಿತರೆ, ಖಾಲಿ ಕೊಟ್ಟರೆ ಹಾಡನ್ನ ಕೇಳಿ ಮಜಾ ಮಾಡಿ, ಏನ್ ನಂದೇನ್
3: ತ್ಯಾಸಟಿ ಮಂಟ್ಲೋ ಲಗ್ನ ಕರುಣ್ ಬಗ.
0: ಏ ಈಗ ಪ್ರೀಮ್

0: E o que ele tá aí gravando, Tony? 90.4 FM do KLE Canassus. E aí, Gita, naquele dia, enjoy, madra, ilha, aramra, de uma selection, me tantena, nada, no dripa. Ha! Nima game, aja, bandir, bodo, nanago, goto, kare, nanagaita, dris, aja. E aí, madris, neitre, na mami, first class, cooking, marta, first class, wipe, karte, mun, mi, kato, animaza, hai, wazana, taka, hai, te, chuka.
1: Chuka, kai, nahi, sir, eko, my bato, urtu, suno. Nia, bibi, ke, jagade, me, beach, me, nai, chukusna.
0: नहीं गुस्ता रे बाबा और एक बार कभी भी नहीं गुस्ता वर्ल्ड लाफ्टर डे के दिन ऐसे इनो टंटा करे तो मैं क्या करूं
2: मंचले से तोगरी कब्बा तोगरी फर्स्ट क्लास
0: ए कपरिपा ನಡೀರಿ ಸ್ನೇಹಿತರೆ ವರ್ಲ್ಡ್ ಆಫ್ಟರ್ ಡೇ ಇದೆ ಇವತ್ತು ನೀವು ನಗ್ತಾ ಇರಬೇಕು ಅಂತ ನನ್ನ ಆಶೀರ್ವಾದ ಅನ್ನಂಗಿಲ್ಲ ದೇವ್ರ ಕಡೆ ನಾನು ಬೇಡ್ಕೋತೇನೆ ನೀವು ಆಲ್ವೇಸ್ ನಗ್ತಾ ಇರಬೇಕು ಅಂತ
2: ಮಂಚನಸರ ಬುಡ್ಡಾ ಮಿಲ್ಗಯ
0: ಮಂಚು ಏ ಮಂಚು ಹೊಟ್ಟೆನಿಂದ ಸಾಕ್ರಿ ಸಾಕ ಶೋ ಮುಗಿಸಾತೇನೆ ನಡೀರಿ ಸ್ನೇಹಿತರೆ ನಾನು ಯಾರಂತ ಗೊತ್ತಲ್ಲ ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ ಮಾಡುವ ಬಾಬಾಯ್
3: ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ ಅನುಭವ ಹೊಂದಿದ ವೈದ್ಯರ ತಂಡ ಸುಸಜ್ಜಿತ ಓಪಿಡಿ ಸೇವೆಗಳು ಆಧುನಿಕ ಸೌಲಭ್ಯಗಳು ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ KLE ಸಂಸ್ಥೆ ಶಿಕ್ಷಣ ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ ಅಲರ್ಜಿ ಚರ್ಮ ರೋಗಗಳು ಸಂಧಿವಾತ ಮತ್ತು ಕೀಲು ನೋವು ಮೈಗ್ರೇನ್ ಉಸಿರಾಟದ ಸಮಸ್ಯೆಗಳು ಜೀರ್ಣಕ್ರಿಯೆ ತೊಂದರೆಗಳು ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಏರ್ಪೋರ್ಟ್ ರೋಡ್ ಬಸವನ್ ಕುರ್ಚಿ ಬೆಳಗಾವಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.

0: ಜಾಣ.
1: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮುಠಾಳ ಟಗರು, ಬೂಸ್ಟ್ ಬಟ್ಟೆ ಹಾಗೂ ಹಿಕ್ಕೆ ಸಗಣಿ ಮತ್ತು ಸಾಮ್ರಾಜ್ಯ. ಮುಠಾಳ ಟಗರು, ತಿಳಿದು ತಿಳಿದು ತಪ್ಪು ಮಾಡುವವರಿಗೆ ಬಂಡೆಗೆ ತಾನೇ ಹೋಗಿ ತಲೆ ಚಚ್ಕೊಳ್ತಾರಾ ಎನ್ನುತ್ತೇವಲ್ಲವೇ, ಅಂದರೆ ಮುಠಾಳ ಅಂತ ಹೇಳಿದ ಹಾಗೆ. ಮುಠಾಳ ಗೊತ್ತಲ್ಲ ಪದ, ಇಡಿಯಟ್ ಅಥವಾ ಮೂರ್ಖ ಎನ್ನುವ ಅರ್ಥ ಇದಕ್ಕಿದೆ. ಈ ಪದದ ಹುಟ್ಟು ಹೇಗಾಯಿತು ಅನ್ನೋದಕ್ಕೆ ಹಲವು ವಿವರಣೆಗಳಿವೆ. ಸಂಸ್ಕೃತದ ಮುಗ್ಧ ಎನ್ನುವ ಪದದಿಂದ ಇದು ಹುಟ್ಟಿರಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಇದು ತಮಿಳಿನ ಮುಟ್ಟ ಅಥವಾ ಕೊನೆ ಅನ್ನುವ ಪದದಿಂದ ಹುಟ್ಟಿರಬೇಕು ಅಂತಾರೆ, ಅಂದರೆ ಸೀಮಿತ ಬುದ್ಧಿಯವನು ಅಂತ ಅರ್ಥ ಅಂತ. ನನ್ನ ಮಟ್ಟಿಗೆ ಇದು ಬೇರೇನೆ ಅರ್ಥದಿಂದ ಹುಟ್ಟಿರಬೇಕು. ತಮಿಳಿನಲ್ಲಿಯೇ ಚಚ್ಚಿಕೊಳ್ಳುವುದು ಅನ್ನೋದಕ್ಕೆ ಮುಟ್ಟುವುದು ಅನ್ನುವ ಅರ್ಥ ಇದೆ. ಕನ್ನಡದ ಗಾದೆ ಹಾಗೂ ತಮಿಳಿನ ಈ ಪದವನ್ನು ಗಮನಿಸಿದ್ರೆ ಮುಠಾಳ ಎನ್ನುವುದು ಗೋಡೆಗೆ ತಲೆ ಚಚ್ಚಿಕೊಂಡ ಎನ್ನುವಂತಹ ಗಾದೆಯಿಂದಲೇ ಬಂದ ಪದ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ನನ್ನ ವಾದ ಸರಿಯೋ ಅಲ್ಲವೋ ಅದು ಭಾಷಾ ಪಂಡಿತರು ಚರ್ಚೆ ಮಾಡಿಕೊಳ್ಳಿ ಬಿಡಿ. ಆದರೆ ತಲೆ ಚಚ್ಚಿಕೊಳ್ಳುವುದು ನಿಜಕ್ಕೂ ಮೂರ್ಖತನದ ಕೆಲಸ ಎನ್ನುವುದಕ್ಕೆ ಇನ್ನೊಂದು ಪುರಾವೆಯನ್ನ ಅಮೆರಿಕದ ಅಲಬಾಮಾ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಇಲ್ಲಿಯ ಜೀವಿ ವಿಜ್ಞಾನ ವಿಭಾಗದ ವಿಜ್ಞಾನಿ ಅಕರ್ಮನ್ ತನ್ನ ಸಂಗಡಿಗರ ಜೊತೆ ಸೇರಿ ಆಡುಗಳು ತಲೆ ಚಚ್ಚಿಕೊಳ್ಳುವ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಟಗರುಗಳು ಒಂದಿನ್ನೊಂದು ಎದುರಾದಾಗ ಕಾಲು ಕೆರೆದು ತಲೆಯಿಂದ ಡಿಕ್ಕಿ ಹೊಡೆಯುತ್ತವಷ್ಟೇ. ಇದು ಆ ಆಡುಗಳಿಗೆ ಏನಾದರೂ ತೊಂದರೆ ಕೊಡುತ್ತಿರಬಹುದೇ ಎನ್ನುವ ಸಂಶಯ ಆಕ್ರಮಣ ತಂಡಕ್ಕೆ ಬಂದಿತ್ತಂತೆ. ಅವರ ಸಂಶಯ ಈಗ ನಿಜವಾಗಿದೆ. ಹೀಗೆ ಜಗಳವಾಡುತ್ತಾ ಡಿಕ್ಕಿ ಹೊಡೆದುಕೊಳ್ಳುವ ಟಗರುಗಳಿಗೆ ಆವತ್ತಿನ ದಿನ ಏನೂ ಅಪಾಯ ಕಾಣದೇ ಇದ್ದರೂ ವೃದ್ಧಾಪ್ಯದಲ್ಲಿ ಅವುಗಳ ಮಿದುಳಿಗೆ ಹಾನಿ ಹೆಚ್ಚು ಅಂತ ಇವರ ಅಧ್ಯಯನ ತೋರಿಸಿದೆ. ಮನುಷ್ಯರಲ್ಲಿ ಅರುಳು ಮುರುಳಿನಂತಹ ಕಾಯಿಲೆಗೆ ಕಾರಣವಾಗುವಂತಹ ಮಿದುಳು ನರಗಳ ಕ್ಷಯ ಈ ರೀತಿಯಲ್ಲಿ ಡಿಕ್ಕಿ ಹೊಡೆದುಕೊಳ್ಳುವ ಆಡು ಟಗರುಗಳಲ್ಲಿ ಉಳಿದವುಗಳಿಗಿಂತ ಹೆಚ್ಚಿರಬಹುದು ಎಂದು ಈ ಅಧ್ಯಯನ ತಿಳಿಸುತ್ತದೆ. ನಿಜವಾದ ಮುಠಾಳತನ. ಪೊಗರು ಹೆಚ್ಚಿದ್ದಾಗ ಟಗರುಗಳು ಹೀಗೆ ಡಿಕ್ಕಿ ಹೊಡೆದುಕೊಳ್ಳುತ್ತವೆ. ಟಗರುಗಳಷ್ಟೇ ಅಲ್ಲ, ಇನ್ನೂ ಹಲವು ಪ್ರಾಣಿಗಳು ಹಾಗೂ ಕೆಲವು ಪಕ್ಷಿಗಳು ಹೀಗೆ ತಲೆಯನ್ನು ಜೋರಾಗಿ ಡಿಕ್ಕಿ ಹೊಡೆಯುವುದುಂಟು. ಟಗರು, ಕೋಣ, ಎತ್ತು, ಗಂಡು ಜಿಂಕೆಗಳು ಇತರೆ ಗಂಡುಗಳ ಜೊತೆಗೆ ಸ್ಪರ್ಧಿಸುವಾಗ ತಲೆಯಿಂದಲೇ ಕಾದಾಡುತ್ತವೆ. ಅದಕ್ಕಾಗಿಯೇ ಅವುಗಳ ಕೊಂಬುಗಳು ಬೆಳೆಯುತ್ತವೆ ಎನ್ನುವ ಊಹೆಯೂ ಇದೆ. ಟಗರಿನಿಂದ ಹೀಗೆ ಗುಮ್ಮಿಸಿಕೊಂಡವರಿಗೆ ಅದರ ಬಲ ಎಷ್ಟು ಎಂಬುದರ ಅರಿವು ಇರಲೇಬೇಕು. ಕೋಣಗಳಂತೂ ಹೀಗೆ ಗುಮ್ಮಿ ಕಟ್ಟಾಳುಗಳನ್ನು ಎತ್ತಿ ದೂರ ಬಿಸಾಡುವುದುಂಟು. ತಮಿಳುನಾಡಿನಲ್ಲಿ ಸಂಕ್ರಾಂತಿಯ ಹೊತ್ತಿನಲ್ಲಿ ನಡೆಯುವ ಜಲ್ಲಿಕಟ್ಟು ಹಾಗೂ ಗ್ರೀಕ್ನಲ್ಲಿ ಆಗಾಗ ನಡೆಯುವ ಗೂಳಿ ಕಾಳಗಗಳ ಸ್ಪರ್ಧೆ ಈ ಗುಮ್ಮಿಡುವುದರ ಅಪಾಯವನ್ನು ಎತ್ತಿ ತೋರುವ ಆಟಗಳು ಅಷ್ಟೆ. ಇಷ್ಟು ಬಲವಾಗಿ ಒಂದಕ್ಕೊಂದು ಗುಮ್ಮಿಕೊಳ್ಳುವ ಆಡುಗಳಿಗೆ ಏನೂ ಆಗುವುದಿಲ್ಲವಲ್ಲ ಎನ್ನುವುದು ಅಚ್ಚರಿ. ಇದು ಸಹಜ, ಏಕೆಂದರೆ ಟಗರುಗಳು ಗುಮ್ಮಿಕೊಳ್ಳುವ ಬಲ ಸಾಧಾರಣವಲ್ಲ. ಸಾಧಾರಣವಾಗಿ ಗುಮ್ಮಿದರೂ ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕಾರೊಂದು ಗುದ್ದಿದಷ್ಟು ಬಲ ಅವುಗಳಲ್ಲಿ ಇರುತ್ತದಂತೆ. ಅಂದರೆ ಆ ಟಗರಿನ ಮೇಲೆ ಅದರದ್ದೇ ತೂಕದ 15 ಪಟ್ಟು ತೂಕವಿರುವ ವಸ್ತು ಬಿದ್ದ ಹಾಗೆ ಎನ್ನಬಹುದು. ಸಾಮಾನ್ಯ ಮನುಷ್ಯರಿಗೆ ಈ ಬಲವನ್ನು ತಡೆದುಕೊಳ್ಳುವುದು ಅಸಾಧ್ಯ. ಇದರ ಮುಕ್ಕಾಲು ಪಾಲು ಬಲದ ಏಟು ಮನುಷ್ಯನಿಗೆ ಬಿದ್ದರೂ ಸಾಕು, ತಕ್ಷಣವೇ ಎಚ್ಚರ ತಪ್ಪುತ್ತಾರೆ. ಕೆಲವೊಮ್ಮೆ ಮಿದುಳು ಜಜ್ಜಿ ಹೋಗಿ ಸಾಯುವುದೂ ಉಂಟು. ಕಾರು, ಬೈಕು ಇಂಥವುಗಳ ಅಪಘಾತಗಳಲ್ಲಿ ಸಾಯುವ ಬಹುತೇಕ ಮಂದಿ ಹೀಗೆ ತಲೆಗೆ ಪೆಟ್ಟು ಬಿದ್ದೇ ಸಾಯುತ್ತಾರಷ್ಟೇ. ಹಾಗಿದ್ದಾಗ ಟಗರುಗಳಿಗೆ ಈ ರೀತಿ ದಿನನಿತ್ಯವೂ ತಲೆಗೆ ಪೆಟ್ಟಾಗುತ್ತಿದೆ ಅಲ್ಲ, ಏನೂ ಆಗುವುದಿಲ್ಲವೇ? ಇದು ಪ್ರಶ್ನೆ. ಟಗರುಗಳಿಗೆ ಏನೂ ಅಪಾಯ ಆಗುವುದಿಲ್ಲ ಅನ್ನುವ ನಂಬಿಕೆ ವಿಜ್ಞಾನಿಗಳಲ್ಲಿಯೂ ಗಾಢವಾಗಿತ್ತು. ಏಕೆಂದರೆ ಟಗರು, ಕೋಣ ಮೊದಲಾದ ಗೊರಸುವಂತಗಳ ಗಂಡು ಪ್ರಾಣಿಗಳಲ್ಲಿ ತಲೆಬುರುಡೆ ಸ್ವಲ್ಪ ಗಟ್ಟಿಯಾಗಿರುತ್ತದೆ, ದಪ್ಪವಾಗಿಯೂ ಇರುತ್ತದೆ. ಕಾಡು ಕೋಣಗಳಂತಹ ಪ್ರಾಣಿಗಳಲ್ಲಿ ತಲೆಯ ಮೇಲೆ ಗಟ್ಟಿಯಾದ ಉಬ್ಬು, ಉದ್ದನೆಯ ಕೊಂಬು ಮೊದಲಾದವು ಇರುವುದನ್ನು ಕಾಣಬಹುದು. ಇವೆಲ್ಲ ಅಲಂಕಾರಗಳಲ್ಲ. ಹೀಗೆ ಡಿಕ್ಕಿ ಹೊಡೆಯುವಾಗ ಪ್ರಾಣಿಗಳ ಮಿದುಳಿಗೆ ಆಗಬಹುದಾದ ಅಪಾಯವನ್ನ ಕಡಿಮೆ ಮಾಡುವ ರಕ್ಷಣಾ ವ್ಯವಸ್ಥೆ ಎನ್ನುವುದು ವಿಜ್ಞಾನಿಗಳ ತರ್ಕವಾಗಿತ್ತು. 2 ವರ್ಷಗಳ ಹಿಂದೆ ಕಸ್ತೂರಿ ಮೃಗದ ಟಗರುಗಳನ್ನು ಇದೇ ಅಕರ್ಮನ್ ತಂಡ ಅಧ್ಯಯನ ಮಾಡಿತ್ತು. ಈ ಟಗರುಗಳ ತಲೆಯಲ್ಲಿ ಮೂಳೆ ತೊಪ್ಪಿಗೆಯಂತೆ ಬೆಳೆದಿರುತ್ತದೆ, ಹೆಣ್ಣುಗಳಲ್ಲಿ ಅದು ಇರುವುದಿಲ್ಲ. ಈ ಟೊಪ್ಪಿ ಟಗರುಗಳ ಮಿದುಳನ್ನು ಕಾಪಾಡುತ್ತಿರಬೇಕು ಎನ್ನುವುದು ಇವರ ಊಹೆಯಾಗಿತ್ತು. ಅದರ ಆಧಾರದ ಮೇಲೆ ಈ ಪ್ರಾಣಿಗಳ ತಲೆಬುರುಡೆಗಳನ್ನು ಸಂಗ್ರಹಿಸಿ CT ಸ್ಕ್ಯಾನ್ ಮಾಡಿ ಒಳಭಾಗಗಳನ್ನು ಪರಿಶೀಲಿಸಿದ್ದರು. ಈ ಟೊಪ್ಪಿಗೆಯಂತಹ ಗುಬುಟುಗಳಿಗೂ ಒಳಗೆ ಮಿದುಳಿರುವ ಜಾಗೆಯ ಗಾತ್ರಕ್ಕೂ ಏನೇನೂ ಸಂಬಂಧ ಇಲ್ಲ ಎನ್ನುವುದು ತಿಳಿದಾಗ ತಲೆಬುರುಡೆ ಬಹುಶಃ ತಲೆಮುಟ್ಟಿನಿಂದ ಈ ಪ್ರಾಣಿಗಳ ಮಿದುಳನ್ನು ರಕ್ಷಿಸದೆಯೂ ಇರಬಹುದೇ ಎನ್ನಿಸಿತು. ಇದೀಗ ಆಡುಗಳಲ್ಲಿ ಅದೇ ಅಧ್ಯಯನವನ್ನು ಮುಂದುವರೆಸಿರುವ ಆಕರ್ಮನ್ ಡಿಕ್ಕಿ ಹೊಡೆಯುವುದು ನಿರಪಾಯಕಾರಿಯಂತೂ ಅಲ್ಲ ಎಂದು ನಿರೂಪಿಸಿದ್ದಾರೆ. ಇದಕ್ಕಾಗಿ ಇವರು ಮೆದುಳಿಗೆ ಗಾಯವಾಗಿದೆಯೇ ಎಂದು ಪರೋಕ್ಷವಾಗಿ ತಿಳಿಯಲು ಪ್ರಯತ್ನಿಸಿದ್ದಾರೆ. ಮಿದುಳಿನಲ್ಲಿ ಮಾತ್ರವೇ ಕಾಣಸಿಗುವ ಟಾವೋ ಪ್ರೋಟೀನ್ ಎನ್ನುವ ಪ್ರೋಟೀನ್ ಅನ್ನು ಇದಕ್ಕೆ ಸೂಚಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ. ಮಿದುಳಿನ ಗಾಯ ಹಾಗೂ ಪ್ರೋಟೀನಿನ ಸಂಬಂಧವನ್ನು ಇಲಿಗಳಲ್ಲಿ ನಡೆಸಿದ ಪ್ರಯೋಗಗಳು ತಿಳಿಸಿದ್ದವು. ಮಿದುಳಿಗೆ ಗಾಯವಾದಾಗ ನರಕೋಶಗಳು ಈ ಪ್ರೋಟೀನ್ ಅನ್ನು ಹೆಚ್ಚಾಗಿ ಸ್ರವಿಸುತ್ತವೆ. ಆಗ ಮಿದುಳಿನ ಸುತ್ತಲೂ ಇರುವ ಸೆರೆಬ್ರೋಸ್ಪೈನಲ್ ದ್ರವ ಹಾಗೂ ರಕ್ತದಲ್ಲಿ ಇದರ ಪ್ರಮಾಣ ಹೆಚ್ಚುತ್ತದೆ. ಮಿದುಳಿಗೆ ಒಮ್ಮೆಯಷ್ಟೇ ಏಟು ಬಿದ್ದಿದ್ದರೂ ವರ್ಷಗಟ್ಟಲೆ ರಕ್ತ, ಸೆರೆಬ್ರೋಸ್ಪೈನಲ್ ದ್ರವ, ಜೊಲ್ಲು, ಕಣ್ಣೀರಿನಲ್ಲಿಯೂ ಈ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿಯೇ ಕಾಣುತ್ತದೆಯಂತೆ. ಪ್ರಯೋಗಗಳಲ್ಲಿ ಇಲಿಗಳನ್ನು ಬಳಸುವಾಗ ಅವುಗಳ ಮಿದುಳು, ರಕ್ತ ಮೊದಲಾದವುಗಳನ್ನು ಬಸಿದು ಪರೀಕ್ಷೆ ಮಾಡಬಹುದು. ಆದರೆ ಮನುಷ್ಯರಲ್ಲಿ ಇದು ಸಾಧ್ಯವಿಲ್ಲ. ಹೀಗಾಗಿ ಇತರೆ ಪ್ರಾಣಿಗಳಲ್ಲಿಯೂ ಮಿದುಳಿಗೆ ಗಾಯವಾದಾಗ ಇದೇ ಬದಲಾವಣೆಗಳು ಕಾಣಿಸುತ್ತವೆ ಅಂತಾದರೆ ಈ ತಾವು ಪ್ರೋಟೀನ್ ಪ್ರಮಾಣವನ್ನು ಮಿದುಳಿಗೆ ಗಾಸಿ ಆಗಿದೆಯೋ ಇಲ್ಲವೋ ಎಂಬುದನ್ನು ಪತ್ತೆ ಮಾಡಲು ಬಳಸಬಹುದಲ್ಲ ಎನ್ನುವುದು ಆಕರ್ಮನ್ ಅವರ ತಂಡದ ಯೋಚನೆ. ಇದಕ್ಕಾಗಿ ಟಗರುಗಳಲ್ಲಿ ಈ ಪ್ರೋಟೀನ್ ಅನ್ನೇ ಸೂಚಿಯಾಗಿ ಬಳಸಲು ಈ ತಂಡ ಯೋಚಿಸಿತು. 3 ಟಗರುಗಳನ್ನು 6 ತಿಂಗಳ ಕಾಲ ಈ ತಂಡ ಅಧ್ಯಯನ ಮಾಡಿದೆ. ಅವನ್ನು ಒಂದಕ್ಕೊಂದು ಬಡಿದಾಡಿಕೊಳ್ಳಲು ಬಿಟ್ಟು ಬಡಿದಾಟದ ವಿಡಿಯೋ ಚಿತ್ರಣವನ್ನ ತೆಗೆದಿದೆ. ಟಗರುಗಳು ಎಷ್ಟು ಬಾರಿ ತಲೆಯನ್ನು ಗಟ್ಟಿಸಿಕೊಂಡವು, ಎಷ್ಟು ಜೋರಾಗಿ ಎಂದು ಅಳೆದಿದೆ. ಅನಂತರ ಈ ಟಗರುಗಳ ರಕ್ತ, ಮಿದುಳನ್ನು ಆವರಿಸಿದ ದ್ರವ ಇವುಗಳನ್ನೆಲ್ಲ ತೆಗೆದು ಅವುಗಳಲ್ಲಿ ಇರುವ ತಾವು ಪ್ರೋಟೀನ್ ಹಾಗೂ ಇತರೆ ಪ್ರೋಟೀನ್ಗಳನ್ನು ವಿವಿಧ ಅವಧಿಗಳ ನಂತರ ಅಳೆದಿದೆ. ಇವೆಲ್ಲವನ್ನೂ ಅನಂತರ ತಾಳೆ ಹಾಕಿ ತಲೆ ಗಟ್ಟಿಸಿಕೊಂಡ ಪ್ರಮಾಣಕ್ಕೂ ವಿವಿಧ ಅವಧಿಗಳಲ್ಲಿ ಇರುವಂತಹ ಈ ಪ್ರೋಟೀನ್ಗಳಲ್ಲಿನ ಪ್ರಮಾಣಕ್ಕೂ ಅಥವಾ ಅವುಗಳಲ್ಲಿರುವ ವ್ಯತ್ಯಾಸಕ್ಕೂ ತಾಳೆಯಾಗುತ್ತದೆಯೇ ಎಂದು ಪರಿಶೀಲಿಸಿದೆ. ಆಡುಗಳು 6 ತಿಂಗಳ ಅವಧಿಯಲ್ಲಿ ಏನಿಲ್ಲವೆಂದರೂ 5,000 ಬಾರಿ ತಲೆಯನ್ನ ಚಚ್ಚಿಕೊಂಡಿದ್ದವು ಎನ್ನುತ್ತಾರೆ ಆಕರ್ಮನ್. ಈ ಎಲ್ಲ ಅಧ್ಯಯನಗಳ ಸಾರಾಂಶ ಇಷ್ಟೇ. ತಲೆಗಟ್ಟಿಸಿದ ಟಗರುಗಳಲ್ಲಿ ನರಕೋಶಗಳ ಸುತ್ತಲೂ ಇರುವ ಪೊರೆಯಲ್ಲಿ ಸ್ವಲ್ಪ ಊತ ಇತ್ತು. ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಈ ಊತ ಹೆಚ್ಚಾಗಿಯೂ, ಕಡಿಮೆ ಹೊಡಿಸಿಕೊಂಡವುಗಳಲ್ಲಿ ಕಡಿಮೆಯಾಗಿಯೂ ಇತ್ತು. ಹಾಗೆಯೇ ತಾವು ಪ್ರೋಟೀನ್ ಪ್ರಮಾಣವು ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಹೆಚ್ಚು ಇತ್ತು. ಅಷ್ಟೇ ಅಲ್ಲ, ಮೊದಲು ಡಿಕ್ಕಿ ಹೊಡೆದ 1 ವರ್ಷದೊಳಗೆ ಈ ಪರಿಣಾಮಗಳು ಎದ್ದು ಕಾಣಿಸುತ್ತಿದ್ದುವು. ಅನಂತರದ ಅವಧಿಯಲ್ಲಿ ಇವು ಹೆಚ್ಚೆಚ್ಚು ಆದುವು ಎಂದು ಆಕರ್ಮನ್ ತಂಡ ವರದಿ ಮಾಡಿದೆ. ಅಂದರೆ ಇಷ್ಟೇ, ಯಾವತ್ತೋ ತಲೆಗಟ್ಟಿಸಿಕೊಂಡವರಿಗೆ ಆದ ಗಾಯದ ಪರಿಣಾಮ ತಕ್ಷಣವೇ ಗೊತ್ತಾಗುವುದಿಲ್ಲ. ಆ ಗಾಯ ಮಾಯುವುದೂ ಇಲ್ಲ, ಅದು ಕೊನೆಯವರೆಗೂ ಉಳಿಯುತ್ತದೆ. ಇದು ಬಹುಶಃ ಅರುಳುಮುರುಳಿನಂತಹ ಪರಿಣಾಮವನ್ನು ಉಂಟು ಮಾಡಬಹುದು ಎಂದು ಇವರು ತರ್ಕಿಸಿದ್ದಾರೆ. ಟಗರಿಗೂ ಇದರಿಂದ ಮುಕ್ತಿ ಇಲ್ಲ ಎನ್ನುವುದು ಇವರ ತೀರ್ಮಾನ.
0: ಹಕ್ಕಿ, ಸಗಣಿ ಮತ್ತು ಸಾಮ್ರಾಜ್ಯ. ರಸಗೊಬ್ಬರ ಸಿಗುವುದಕ್ಕೂ ಮೊದಲಿನ ಕಥೆ. ಕುರಿ, ಆಡು, ಬಾತುಕೋಳಿಗಳ ಹಿಂಡನ್ನು ಕಟ್ಟಿಕೊಂಡು ಊರೂರು ಅಲೆಯುತ್ತಿದ್ದ ಅಲೆಮಾರಿಗಳ ಕಾಲ. ಈ ಅಲೆಮಾರಿಗಳನ್ನು ಊರ ಜನ ಕೈಬೀಸಿ ಕರೆಯುತ್ತಿದ್ದರು. ತಮ್ಮ ಹೊಲದಲ್ಲಿದ್ದ ಕಳೆಯನ್ನು ಮೇಯಲು ಹೇಳುತ್ತಿದ್ದರು. ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಈ ಪ್ರಾಣಿಗಳ ಹಿಕ್ಕೆ ಉಚಿತವಾಗಿ ದೊರೆಯುತ್ತಿತ್ತು. ಹೊಲ ಗದ್ದೆಗಳಿಗೆ ಗೊಬ್ಬರವಾಗುತ್ತಿತ್ತು. ಹಿಕ್ಕೆ, ಸಗಣಿ ಗೊಬ್ಬರಗಳು ಈಗ ಅಪರೂಪವಾಗಿವೆ. ಆದರೆ ಸುಮಾರು 2,000 ವರ್ಷಗಳ ಹಿಂದೆ ಪುರಾತನ ಜನಾಂಗವೊಂದು ಹಕ್ಕಿಯ ಹಿಕ್ಕೆಯ ನೆರವಿನಿಂದಲೇ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿತ್ತಂತೆ. ಹೀಗೆಂದು PLOS-1 ಪತ್ರಿಕೆ ವರದಿ ಮಾಡಿದೆ. ಪೆರುವಿನ ದಕ್ಷಿಣ ಕರಾವಳಿಯ ಗುಂಟ ಇದ್ದ ಚಿಂಚಾ ಸಾಮ್ರಾಜ್ಯ ಬೆಳೆದು ಸಿರಿವಂತವಾಗಲು ಅಲ್ಲಿನ ಸಮುದ್ರ ಹಕ್ಕಿಯ ಹಿಕ್ಕೆಯೇ ಕಾರಣವಾಗಿರಬೇಕು ಎಂದು ಹಲವು ಪುರಾವೆಗಳನ್ನು ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಪುರಾತತ್ವ ವಿಜ್ಞಾನಿ ಜೇಕಬ್ ಬಾಂಗರ್ಸ್ ಒಟ್ಟು ಮಾಡಿ ಪ್ರಕಟಿಸಿದ್ದಾರೆ. ಅಮೆರಿಕ ಹಾಗೂ ಜರ್ಮನಿಯ ವಿಜ್ಞಾನಿಗಳ ಜೊತೆಗೂಡಿ ಚಿಂಚಾ ಸಾಮ್ರಾಜ್ಯ ಮೇರುಸ್ಥಿತಿಯಲ್ಲಿದ್ದಾಗಿನ ಪಳೆಯುಳಿಕೆಗಳು, ಅಂದಿನ ಸಸ್ಯಗಳು, ಸಮುದ್ರದ ಹಕ್ಕಿಗಳು ಮೊದಲಾದವುಗಳನ್ನು ಇವರು ಅಧ್ಯಯನ ಮಾಡಿದ್ದಾರೆ. ಇವೆಲ್ಲದರ ಫಲವಾಗಿ ಚಿಂಚನ್ನರು ಮೆಕ್ಕೆಜೋಳವನ್ನು ಕೃಷಿ ಮಾಡಲು ಅಲ್ಲಿನ ಸಮುದ್ರ ಹಕ್ಕಿಗಳ ಹಿಕ್ಕೆ ಗೊಬ್ಬರ ನೆರವಾಗಿರಬೇಕು. ಆದ್ದರಿಂದ ಅವರ ಸಾಮ್ರಾಜ್ಯ ಸಿರಿವಂತವಾಗಿರಬೇಕು ಎಂದು ತೀರ್ಮಾನಿಸಿದ್ದಾರೆ. ಚಿಂಚ ಹಾಗೂ ಇಂಕಾ ಪುರಾತನ ಪೆರುವಿನಲ್ಲಿ ಇದ್ದವೆನ್ನಲಾದ ಎರಡು ದೊಡ್ಡ ಸಾಮ್ರಾಜ್ಯಗಳು. ಇವುಗಳಲ್ಲಿ ಚಿಂಚ ಹೆಚ್ಚು ಪುರಾತನ. ದಕ್ಷಿಣ ಭಾರತದಲ್ಲಿ ಚಾಲುಕ್ಯ, ಚೋಳ, ಕದಂಬರು ರಾಜ್ಯವಾಳುತ್ತಿದ್ದ ಸಮಯದಲ್ಲಿ ಅಂದರೆ ಕ್ರಿಸ್ತಶಕ 1000 ಕ್ರಿಸ್ತಶಕ 1500 ಚಿಂಚ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಪೆರುವಿನ ದಕ್ಷಿಣ ಭಾಗದಲ್ಲಿದ್ದ ಚಿಂಚ ಕಣಿವೆಯಲ್ಲಿ 30,000 ಹೆಚ್ಚು ಪಾಳಿಯಗಳು ಈ ಸಾಮ್ರಾಜ್ಯದಲ್ಲಿದ್ದುವು ಎಂದು ದಾಖಲೆಗಳು ತಿಳಿಸುತ್ತವೆ. ಅನಂತರ 16ನೇ ಶತಮಾನದಲ್ಲಿ ಇಂಕಾ ಸಾಮ್ರಾಜ್ಯ ಹಾಗೂ ಯುರೋಪಿಯನ್ ದೇಶಗಳ ವಸಾಹತುಗಳು ತಲೆ ಎತ್ತಿದಂತೆ ಚಿಂಚ ಸಾಮ್ರಾಜ್ಯ ಕಳೆಗುಂದಿ ಮರೆಯಾಗಿತ್ತು. ಚಿಂಚ ಸಾಮ್ರಾಜ್ಯದ ಪಾಳೆಯಗಳು ಕೃಷಿಯಾಧಾರಿತ ಸಮಾಜಗಳಾಗಿದ್ದುವು. ಮೆಕ್ಕೆಜೋಳ ಅವುಗಳ ಪ್ರಮುಖ ಬೆಳೆಯಾಗಿತ್ತು. ಈ ಸಂಸ್ಕೃತಿ ಸುಮಾರು 14ನೇ ಶತಮಾನದಲ್ಲಿ ಮರೆಯಾಯಿತು. ಅದೇ ವೇಳೆ ಇಂಕಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಕ್ರಿಸ್ತಶಕ 1300 ಅವಧಿಯಲ್ಲಿ ವೇಗವಾಗಿ ಬೆಳೆದಿತ್ತು. 16ನೇ ಶತಮಾನದಲ್ಲಿ ಕೊಲಂಬಸ್ ಅಮೆರಿಕ ಖಂಡವನ್ನು ಪತ್ತೆ ಮಾಡಿದ ನಂತರ ದಕ್ಷಿಣ ಅಮೆರಿಕದಲ್ಲಿರುವ ಚಿಲಿ ಹಾಗೂ ಪೆರು ಪ್ರದೇಶಗಳಿಗೆ ಯುರೋಪಿನ ಸ್ಪೇನಿಯರು, ಇಂಗ್ಲಿಷರು, ಜರ್ಮನರೇ ಮೊದಲಾದವರು ಲಗ್ಗೆ ಇಟ್ಟರು. ಈ ದಾಳಿಗಳೇ ಚಿಂಚ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರಬೇಕು ಎಂದು ನಂಬಲಾಗಿದೆ. ಬಾಂಗರ್ಸ್ ಅವರ ಸಂಶೋಧನೆ ಈ ಎಲ್ಲದರ ಜೊತೆಗೆ ಮತ್ತೊಂದು ಕಾರಣವೂ ಇದ್ದಿರಬಹುದೆನ್ನುವ ಸ್ವಾರಸ್ಯಕರ ಅಂಶವನ್ನು ಬಯಲಾಗಿಸಿದೆ. ಅದು ವಾನಾ ಎನ್ನುವ ಹಿಕ್ಕೆ ಗೊಬ್ಬರ. ವಾನಾ ಅಥವಾ ಗ್ವಾನಾ ಎನ್ನುವುದು ದಕ್ಷಿಣ ಅಮೆರಿಕದ ಕಡಲ ತೀರದಲ್ಲಿ ಕಾಣುವ 1 ಕಿಲೋಮೀಟರ್ಗಿಂತ ಕಡಿಮೆ ಪ್ರದೇಶವಿರುವ ನಡುಗಡ್ಡೆಗಳು. ಕೋಟ್ಯಂತರ ವರ್ಷಗಳ ಹಿಂದೆ ಅಲ್ಲಿ ನಡೆದಿದ್ದ ಜ್ವಾಲಾಮುಖಿಯ ಸ್ಫೋಟದಿಂದ ಹುಟ್ಟಿದ ಬಂಡೆಗಳು. ಈ ಬಂಡೆಗಳದ್ದೊಂದು ವಿಶೇಷವಿದೆ. ನೀಲಿ ಸಾಗರದಲ್ಲಿ ಬಿಳಿಯ ಉಬ್ಬುಗಳಂತೆ ಇವು ತೋರುತ್ತವೆ. ಏಕೆಂದರೆ ಬಂಡೆಗಳ ಮೈಯೆಲ್ಲ ಕಡಲ ಹಕ್ಕಿಗಳು ಹಾಕಿದ ಬೆಳ್ಳಗಿನ ಹಿಕ್ಕೆ ತುಂಬಿರುತ್ತದೆ. ಈ ಹಿಕ್ಕೆಯ ಪ್ರಮಾಣವೂ ಕಡಿಮೆಯಲ್ಲ. 1-2 ಅಡಿಯಷ್ಟರಿಂದ 100 ಅಡಿಗಳಷ್ಟು ದಪ್ಪನಾಗಿರುವ ಮಲಮಣ್ಣು ಅದು. ಪ್ರಮುಖವಾಗಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂ ಲವಣಗಳಿರುವ ಮಲ ಅದು. ಯುರಿಕಾಮ್ಲ, ಅಮೋನಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ಅಥವಾ ಸುಣ್ಣದ ಲವಣಗಳು ತುಂಬಿವೆ. ಹೀಗಾಗಿ ಇದು ಒಳ್ಳೆಯ ಗೊಬ್ಬರ. 16ನೇ ಶತಮಾನದಿಂದ 19ನೇ ಶತಮಾನದವರೆಗೆ ವಾನೋ ಗೊಬ್ಬರದ ವ್ಯಾಪಾರ ಜಾಗತಿಕ ರಾಜಕೀಯವನ್ನು ಪ್ರಭಾವಿಸಿತ್ತು ಎಂದರೆ ತಪ್ಪೇನಲ್ಲ. ಯುರೋಪಿನ ಸವಕಳಿ ಮಣ್ಣಿಗೆ ಮರು ಚೈತನ್ಯ ನೀಡಿದ್ದೇ ಈ ವಾನೋ ಗೊಬ್ಬರ. ಪೆರು, ಚಿಲಿಯಿಂದ ಗೊಬ್ಬರವನ್ನು ಆಮದು ಮಾಡಿಕೊಂಡು ಯುರೋಪಿನಲ್ಲಿ ಕೃಷಿ ಕ್ರಾಂತಿಯನ್ನು ನಡೆಸಿದ್ದರು. ಅತ್ತ ಈ ನಡುಗಡ್ಡೆಗಳ ಮೇಲಿನ ಒಡೆತನಕ್ಕಾಗಿ ಯುದ್ಧಗಳೂ ನಡೆದುವು. 19ನೇ ಶತಮಾನದಲ್ಲಿ ಪೆರು ಹಾಗೂ ಚಿಲಿ, ಸ್ಪೇನ್, ಇಂಗ್ಲೆಂಡ್, ಜರ್ಮನಿ ಮೊದಲಾದ ರಾಷ್ಟಗಳು ಈ ಗೊಬ್ಬರಕ್ಕಾಗಿ ಕಾದಾಡಿದುವು. ವಾನೋ ಯುದ್ಧ ಎಂದು ಒಂದು ಯುದ್ಧವೂ ನಡೆಯಿತು. ಅದೇ ವೇಳೆ ಅಮೆರಿಕ ವಾನೋ ತುಂಬಿರುವ ನಡುಗಡ್ಡೆಗಳನ್ನು ಯಾರಾದರೂ ಅಮೆರಿಕನ್ನರು ಪತ್ತೆ ಮಾಡಿದಲ್ಲಿ ಆ ನಡುಗಡ್ಡೆ ಅಮೆರಿಕದ ಆಸ್ತಿಯಾಗುತ್ತದೆ ಎಂಬ ಕಾನೂನನ್ನೂ ತಂದಿತು. ಗೊಬ್ಬರವನ್ನು ಹೆಕ್ಕುವುದಕ್ಕಾಗಿ ಚೀನಾ, ಆಫ್ರಿಕಾ ಹಾಗೂ ಭಾರತದಂತಹ ದೇಶಗಳಿಂದ ಕೂಲಿಗಳನ್ನು ಗುಲಾಮರನ್ನಾಗಿ ಕೊಂಡೊಯ್ಯಲಾಗಿತ್ತು. ಇಷ್ಟೆಲ್ಲ ಚರಿತ್ರೆ ಇರುವ ವಾನೋ ಗೊಬ್ಬರವೇ ಚಿಂಚಾದ ಉನ್ನತಿ ಹಾಗೂ ಅವನತಿಗೆ ಕಾರಣವಾಗಿರಬೇಕು ಎನ್ನುವುದು ಬಾಂಗರ್ಸ್ ಶೋಧ ಸೂಚಿಸಿದೆ. ಬಾಂಗರ್ಸ್ ಈ ಪ್ರದೇಶದಲ್ಲಿನ ಪುರಾತತ್ವ ಪಳೆಯುಳಿಕೆಗಳನ್ನು, ವಿವಿಧ ಸಂಗ್ರಹಾಲಯಗಳಲ್ಲಿ ಕಾದಿಟ್ಟಿದ್ದ ಇಲ್ಲಿನ ಕಡಲ ಹಕ್ಕಿಗಳು ಹಾಗೂ ಮೆಕ್ಕೆಜೋಳಗಳ ತೆನೆಗಳಲ್ಲಿರುವ ನೈಟ್ರೋಜನ್, ರಂಜಕ, ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಷಿಯಂ ಮೂಲ ವಸ್ತುಗಳನ್ನು ಅಧ್ಯಯನ ಮಾಡಿದರು. ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 1950ರವರೆಗಿನ 2,500 ವರ್ಷಗಳ ಅವಧಿಯಲ್ಲಿ ದೊರೆತ ಮಾದರಿಗಳೆಲ್ಲವನ್ನೂ ಈ ವಿಶ್ಲೇಷಣೆಗೆ ಒಡ್ಡಿದರು. 35 ಬಗೆಯ ಮೆಕ್ಕೆಜೋಳ ಹಾಗೂ 11 ಬಗೆಯ ಕಡಲ ಹಕ್ಕಿಗಳನ್ನೂ ಇವರು ಪರಿಶೀಲಿಸಿದರು. ಇವುಗಳಲ್ಲಿ ಈ ವಿವಿಧ ಮೂಲ ವಸ್ತುಗಳ ಐಸೋಟೋಪುಗಳ ಬಗೆಗಳು ಯಾವುವು, ಯಾವ ಪ್ರಮಾಣದಲ್ಲಿವೆ ಎಂದು ಗುರುತಿಸಿದರು. ಜೊತೆಗೆ ಅದೇ ಅವಧಿಯಲ್ಲಿ ಅಲ್ಲಿನ ಕೃಷಿಯ ವ್ಯಾಪ್ತಿ, ಬೆಳೆಗಳ ಸ್ವರೂಪ, ಪ್ರಮಾಣವನ್ನು ಪಟ್ಟಿ ಮಾಡಿಕೊಂಡರು. ಮೂಲ ವಸ್ತುಗಳ ವಿಶ್ಲೇಷಣೆಯ ಪ್ರಕಾರ ಕಡಲ ಹಕ್ಕಿಯಲ್ಲಿರುವ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ಮೆಕ್ಕೆಜೋಳದಲ್ಲಿರುವ ಅದೇ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ತಾಳೆಯಾಗುವುದನ್ನು ಗುರುತಿಸಿದರು. ಅಂದರೆ ಮೆಕ್ಕೆಜೋಳಕ್ಕೂ ಕಡಲ ಹಕ್ಕಿಗಳಿಗೂ ಸಂಬಂಧವಿದೆ. ಇದು ಕಡಲ ಹಕ್ಕಿಗಳ ಗೊಬ್ಬರದಿಂದ ಆಗಿರಬೇಕು ಎಂದು ತರ್ಕಿಸಿದರು. ಅರ್ಥಾತ್ ಕಡಲ ಹಕ್ಕಿಗಳು ಹಿಕ್ಕೆ ಹಾಕಿ ಆದ ವಾನೋ ಗೊಬ್ಬರವನ್ನು ಚಿಂಚ ಕಣಿವೆಯ ಜನ ಉಪಯೋಗಿಸುತ್ತಿದ್ದಿರಬೇಕು ಎನ್ನುವುದು ಇವರ ತರ್ಕ. ಏಕೆಂದರೆ ಈ ಕಣಿವೆ ವಾಣೋ ನಡುಗಡ್ಡೆಗಳಿರುವ ಕರಾವಳಿಯಿಂದ ಕೇವಲ 25 ಮೈಲಿ ದೂರದಲ್ಲಿರುವ ಬೆಟ್ಟಗಳ ತಪ್ಪಲಲ್ಲಿದೆ. ಆದರೆ ಅನಂತರ ಈ ಬೆಟ್ಟಗಳ ಮೇಲೆ ಹಾಗೂ ಕರಾವಳಿಯಲ್ಲಿ ಇಂಕಾ ಸಾಮ್ರಾಜ್ಯ ಬೆಳೆದದ್ದು ಹಾಗೂ ಯುರೋಪಿಯನ್ನರ ವಸಾಹತುಗಳು ನೆಲೆಯಾಗಿದ್ದು ಇವರಿಗೆ ತೊಂದರೆಯಾಗಿರಬೇಕು. ಏಕೆಂದರೆ 16ನೇ ಶತಮಾನದ ನಂತರ ಮೆಕ್ಕೆಜೋಳಗಳಲ್ಲಿರುವ ಐಸೋಟೋಪುಗಳ ಬಗೆಗಳು ಕಡಲ ಹಕ್ಕಿಗಳಲ್ಲಿರುವುದಕ್ಕೆ ಹೆಚ್ಚು ಹೋಲುವುದಿಲ್ಲ. ಈ ಎಲ್ಲ ವಿಷಯಗಳನ್ನು ತಳೆಹಾಕಿದರೆ ಇದೀಗ ನಾವು ನಂಬಿಕೊಂಡಿರುವುದಕ್ಕಿಂತಲೂ ಮುನ್ನವೇ ವಾನು ಗೊಬ್ಬರದ ಬಳಕೆ ಇತ್ತು. ಅದರ ಅನುಕೂಲದ ಬಗ್ಗೆ ಬೇರೆಯವರಿಗೆ ಅಲ್ಲದಿದ್ದರೂ ಚಿಂಚಾ ಜನರಿಗೆ ತಿಳಿದಿತ್ತು ಎಂದು ಇವರು ತೀರ್ಮಾನಿಸಿದ್ದಾರೆ. ಇದುವರೆವಿಗೂ ವಾನೋ ಗೊಬ್ಬರದ ಅತಿ ಪ್ರಾಚೀನ ಬಳಕೆ ಕೇವಲ 2000 ವರ್ಷಗಳ ಹಿಂದೆ ಆಗಿದ್ದಿರಬೇಕು ಎಂದು ಊಹಿಸಲಾಗಿತ್ತು. ರಾಸಾಯನಿಕಗಳ ಈ ವಿಶ್ಲೇಷಣೆ ಅದನ್ನು ಇನ್ನೂ ಹಿಂದಿನ ಕಾಲಕ್ಕೆ ಕೊಂಡೊಯ್ದಿದೆಯಷ್ಟೇ. ಆದರೂ ಈ ಗೊಬ್ಬರ ಅಂದೇ ಸಾಮ್ರಾಜ್ಯವೊಂದರ ಬೆಳವಣಿಗೆಗೆ ಆಧಾರವಾಗಿತ್ತು ಎನ್ನುವುದು ವಿಶೇಷ.
2: ಬೂಸ್ಟು ಬಟ್ಟೆ ಬೇಡಪ್ಪ ಬೇಡ, ಕಾಸು ಕೊಡೋದಲ್ಲ ಕೊಂಡ ಸೀರೆಯನ್ನು ಕಾಯೋದು ಕಷ್ಟ ಅಂತ ಮೊನ್ನೆ ಗೆಳತಿಯೊಬ್ಬಳು ಮೈಸೂರು ರೇಷ್ಮೆ ಸೀರೆ ಕೊಳ್ಳಲೇ ಇಲ್ಲ. ಮೈಸೂರಿನ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನಲ್ಲಿ ಮೈಸೂರು ಸಿಲ್ಕ್ ಸೀರೆ ಖರೀದಿಸುವುದಕ್ಕೆ ಅಂತ ರಾತ್ರೋರಾತ್ರಿ ಬೇರೆ ಊರುಗಳಿಂದ ಹೆಂಗಳೆಯರ ದಂಡೆ ಬಂದು ಬಿಡುತ್ತದೆ. ಅಂಥದ್ದರಲ್ಲಿ ಸೀರೆ ಬೇಡ ಎನ್ನುವವರೂ ಇದ್ದಾರಲ್ಲ ಅಂತ ಅಚ್ಚರಿಪಟ್ಟೆ. ಅನಂತರ ಗೊತ್ತಾಯಿತು ರೇಷ್ಮೆಯಂತಹ ಪ್ರೋಟೀನು ವಸ್ತುಗಳಿಗೆ ಬೂಸ್ಟಿನ ಕಾಟ ಜಾಸ್ತಿ ಅಂತ. ರೇಷ್ಮೆಯನ್ನು ಎಷ್ಟು ಜತನವಾಗಿ ಇಟ್ಟರೂ ಒಂದಿಷ್ಟು ತೇವ ಬಿದ್ದಲ್ಲಿ ಕೂಡಲೇ ಬೂಸ್ಟು ಅಂಟಿಕೊಳ್ಳುತ್ತದೆ. ಸೀರೆಯ ಬಣ್ಣ ವಾಸನೆ ಎಲ್ಲವನ್ನೂ ಕಸಿದು ಬಿಡುತ್ತದೆ. ರೇಷ್ಮೆಗೆ ಮಾತ್ರವಲ್ಲ, ಹತ್ತಿ ಬಟ್ಟೆಗೂ ಬೂಸ್ಟು ಹತ್ತುವುದು ಸಾಮಾನ್ಯ, ಉಣ್ಣೆಗೆ ಇನ್ನೂ ಹೆಚ್ಚು. ಹೀಗಾಗಿ ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ನಾವು ಪಾಡು ಪಡುವುದುಂಟು. ಅದಕ್ಕಾಗಿ ಬಟ್ಟೆ ಇಡುವ ಕಬೋರ್ಡಿನೊಳಗೆ ಬಿಸಿ ದೀಪ ಉರಿಸುವವರುಂಟು. ಇನ್ನು ಕೆಲವರು ನ್ಯಾಫ್ಥಲಿನ್ ಅಥವಾ ಜಿರಲೆ ಗುಳಿಗೆಗಳನ್ನು ಇಡುವುದುಂಟು. ಇದು ರೇಷ್ಮೆ ಬಟ್ಟೆಯನ್ನು ಕೆಡಿಸುತ್ತದೆಯಾದ್ದರಿಂದ ಗಂಧದ ಪುಡಿ ಇಲ್ಲವೇ ಗಂಧದೆಣ್ಣೆಯ ಮೊರೆ ಹೋಗುವವರು ಉಂಟು. ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ಇಷ್ಟೆಲ್ಲ ಕಷ್ಟಪಡುವವರಿಗೆ ಬೂಸ್ಟಿನಿಂದಲೇ ಮಾಡಿದ ಬಟ್ಟೆ ಬೇಕೇ ಎಂದರೆ ಏನೆನ್ನಬಹುದು? ಖಂಡಿತ ಮೂಗಿನ ಮೇಲೆ ಬೆರಳಿಡುತ್ತಾರಷ್ಟೆ. ಆದರೆ ಇದು ಸತ್ಯ, ಚೀನಾದ ವಿಜ್ಞಾನಿಗಳು ಇದೀಗ ಬೂಸ್ಟು ಒಂದನ್ನು ಬಳಸಿ ಬಟ್ಟೆಯನ್ನು ತಯಾರಿಸಿದ್ದಾರಂತೆ. ಅದು ವಿಶೇಷವಾದ ಬಟ್ಟೆ, ಚರ್ಮದಂತೆ ಜೀವಂತ, ಅಂದರೆ ಎಲ್ಲಾದರೂ ಹರಿದರೆ ತನ್ನಂತಾನೆ ರಿಪೇರಿ ಮಾಡಿಕೊಳ್ಳುವ ಬಟ್ಟೆ. ಚರ್ಮದಂತೆಯೇ ಇದಕ್ಕೂ ಮೇಕಪ್ ಮಾಡಿ ಬಣ್ಣ ಬಳಿಯಬಹುದು. ಆದರೆ ಆ ಮೇಕಪ್ ಕೂಡ ಜೀವಂತ ಮೇಕಪ್, ಬಣ್ಣ ಬಣ್ಣದ ಸೂಕ್ಷ್ಮ ಜೀವಿಗಳಿಂದ ಆದ ಮೇಕಪ್ ಎನ್ನುತ್ತದೆ ಈ ಸುದ್ದಿಯನ್ನು ವರದಿ ಮಾಡಿರುವ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ. ಬಟ್ಟೆಯನ್ನು ತಿನ್ನುವ ಬೂಸ್ಟನ್ನೇ ಹೀಗೆ ಸದ್ಬಳಕೆಗೆ ತೊಡಗಿಸಿಕೊಂಡವರು ಚೀನಾದ ಶೆಂಡನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸಂಸ್ಥೆಯ ಸಿಂಥೆಟಿಕ್ ಬಯಾಲಜಿ ತಜ್ಞರಾದ ಶಿನ್ಯು ವಾಂಗ್. ತಮ್ಮ ಸಂಗಡಿಗರ ಜೊತೆಗೂಡಿ ಇವರು ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಎನ್ನುವ ಬೂಸ್ಟನ್ನು ಬಟ್ಟೆಯ ರೂಪದಲ್ಲಿ ಕೃಷಿ ಮಾಡಿದ್ದಾರೆ. ಬೂಸ್ಟು ಎಂದರೆ ಎಲೆಗಳು, ಕಿತ್ತಳೆ ಹಣ್ಣನ್ನು, ತೆಂಗಿನಕಾಯನ್ನು, ಬೆಡ್ಡನ್ನು ಹಾಗೆಯೇ ತೇವದ ಪರಿಸರದಲ್ಲಿ ಬಿಟ್ಟು ಬಿಡಿ. ಕೆಲವೇ ದಿನಗಳಲ್ಲಿ ಅವುಗಳ ಮೇಲೆ ಬೆಳ್ಳನೆಯ ಪೊರೆಯಂತಹ ವಸ್ತು ಬೆಳೆದಿರುತ್ತದೆ. ಇದು ಬೂಸ್ಟು. ಬೂಸ್ಟು ಒಂದು ಸೂಕ್ಷ್ಮಜೀವಿ, ಆದರೆ ಎಳೆಗಳ ರೂಪದಲ್ಲಿ ಬೆಳೆಯುವ ಜೀವಿ. ಇದರ ಜೀವಕೋಶಗಳು ಒಂದಕ್ಕೊಂದು ಬೆಸೆದುಕೊಂಡು ಉದ್ದನೆಯ ಹೈಫೆ ಎನ್ನುವ ಎಳೆಗಳಾಗಿರುತ್ತವೆ. ಈ ಎಳೆಗಳು ದೊಡ್ಡ ಬಲೆಯಂತೆ ಒಂದಕ್ಕೊಂದು ಹೆಣೆದುಕೊಂಡು ವಿಸ್ತರಿಸುತ್ತವೆ. ಒಮ್ಮೊಮ್ಮೆ ಎಳೆಗಳ ಮೇಲಿಂದ ಬೀಜವನ್ನು ಹುಟ್ಟಿಸುವ ಬೇರೆ ಅಂಗಗಳು ಹುಟ್ಟುತ್ತವೆ. ಅಣಬೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಅಣಬೆ ಎಂದು ನಾವು ಗುರುತಿಸುವುದು ಈ ಹೈಫೆಗಳಿಂದ ಹುಟ್ಟಿದ ಬೀಜವನ್ನು ಉತ್ಪಾದಿಸುವ ಅಂಗವನ್ನು. ಉಳಿದಂತೆ ಅಣಬೆಯ ಮೂಲ ದೇಹವೆಲ್ಲವೂ ಅಡಿಯಲ್ಲಿ ಎಳೆಗಳ ಬಲೆಯಾಗಿ ಹರಡಿಕೊಂಡಿರುತ್ತದೆ. ಮತ್ತೊಂದು ಪರಿಚಿತವಾದ ಬೂಸ್ಟು ಎಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲು ಬಳಸುವ ಪೆನ್ಸಿಲಿನ್, ಸ್ಟ್ರೆಪ್ಟೊಮೈಸಿನ್ ಮೊದಲಾದ ಔಷಧಿಗಳನ್ನು ತಯಾರಿಸುವ ಬೂಸ್ಟುಗಳು. ಬೂಸ್ಟು ಜೀವಿಯ ಈ ಎಳೆಗಳಂತಹ ಸ್ವರೂಪವನ್ನೇ ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ವಾಂಗ್ ತಂಡದ ಆಸೆ. ಹೀಗೆ ಜೀವಿಗಳನ್ನೇ ವಸ್ತುಗಳನ್ನಾಗಿ ಬಳಸುವ ತಂತ್ರಜ್ಞಾನವನ್ನು ಇಂಜಿನಿಯರಿಂಗ್ ಲಿವಿಂಗ್ ಮೆಟೀರಿಯಲ್ಸ್ ಎಂದು ಕರೆಯುತ್ತಾರೆ. ಜೀವಿಗಳ ಉತ್ಪನ್ನಗಳ ಬದಲಿಗೆ ಜೀವಿಗಳನ್ನೇ ಬಟ್ಟೆ, ಇಟ್ಟಿಗೆ, ಗಾರೆ ಮೊದಲಾದ ವಸ್ತುಗಳಂತೆ ಬಳಸುವುದು ಸಾಧ್ಯವೇ ಎನ್ನುವುದು ಈ ತಂತ್ರಜ್ಞಾನದ ಕನಸು. ಉದಾಹರಣೆಗೆ, ಸಾಮಾನ್ಯವಾಗಿ 120 ಬೆಳೆಯುವ ಬ್ಯಾಕ್ಟೀರಿಯಾಗಳನ್ನು ಪೊರೆಗಳಂತೆ ಒಟ್ಟಾಗಿ ಬೆಳೆಸಿದರೆ ಹೆಚ್ಚೆಚ್ಚು ವಸ್ತುಗಳನ್ನು ಉತ್ಪಾದಿಸಬಹುದು. ಈಗಾಗಲೇ ಕೆಲವು ಬ್ಯಾಕ್ಟೀರಿಯಾಗಳನ್ನು ಹೀಗೆ ಹತ್ತಿಯ ನಾರಿನಲ್ಲಿರುವ ಸೆಲ್ಯುಲೋಸ್ ನಾರನ್ನು ಹಾಗೂ ರೇಷ್ಮೆಯ ನಾರಿನಲ್ಲಿರುವ ಫೈಬ್ರೋಯಿನ್ ಪ್ರೋಟೀನ್ ಅನ್ನು ಪಡೆಯಲು ಬಳಸಲಾಗುತ್ತಿದೆ. ಅತಿ ಸೂಕ್ಷ್ಮ ಪ್ರಮಾಣದಲ್ಲಿರುವ ಜೈವಿಕ ವಸ್ತುಗಳನ್ನು ಗುರುತಿಸಲು ಸೆನ್ಸಾರುಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೂಡಿಸುವ ಪ್ರಯೋಗಗಳು ಆಗಿವೆ. ಆದರೆ ಅಂತಹ ಸಾಧನಗಳಲ್ಲಿ ಈ ಜೀವಿಗಳು ಹೆಚ್ಚು ಎಂದರೆ ಮೇಲ್ಪದರದಲ್ಲಷ್ಟೇ ಬೆಳೆಯುತ್ತವೆ. ಸಾಧನದ ಒಳಗಡೆ ಬೇರೆ ವಸ್ತು ಇರಬೇಕಾಗುತ್ತದೆ. ಬೂಸ್ಟನ್ನು ಬಳಸಿದರೆ ಈ ತೊಂದರೆ ಇರುವುದಿಲ್ಲವಲ್ಲ ಎನ್ನುವುದು ವಾಂಗ್ ತಂಡದ ತರ್ಕ. ಕಾರಣವೇನೆಂದರೆ, ಬೂಸ್ಟು ತಾನು ಬೆಳೆಯುವ ಆಧಾರದ ಒಳಗೂ ಹೈಫೆಗಳನ್ನು ಬಳಸಿಕೊಳ್ಳಬಲ್ಲದು. ಕಿತ್ತಳೆಯ ಸಿಪ್ಪೆಯ ಮೇಲ್ಗಡೆಯಲ್ಲಿ ಮಾತ್ರ ಬೆಳ್ಳನೆಯ ಮಚ್ಚೆ ಇರುವುದಿಲ್ಲ. ಸಿಪ್ಪೆಯ ಒಳಗೆ ಎಲ್ಲೆಡೆಯೂ ಹೈಫೈಗಳು ಹರಡಿಕೊಂಡಿರುತ್ತವೆ. ಇಡೀ ಸಿಪ್ಪೆಯನ್ನು ಕೊಳೆಸಿ ಕರಗಿಸಿ ಬಿಡುತ್ತವೆ. ಹೀಗೆ ಒಳಗೆಲ್ಲ ಹರಡಿಕೊಳ್ಳಬಲ್ಲ ಬೂಸ್ಟನ್ನು ಸರಿಯಾಗಿ ಬೆಳೆಸಿದರೆ ಎಲ್ಲೆಡೆಯೂ ಬೂಸ್ಟಿನ ಎಳೆಗಳೇ ಇರುವ ವಸ್ತು ಸಿಗಬಹುದಲ್ಲವೇ? ಆ ವಸ್ತು ಎಳೆದರೆ ಹರಿಯದಷ್ಟು ಗಟ್ಟಿಯಾಗಿದ್ದರೆ ಬಟ್ಟೆಯಾಗುತ್ತದೆಯಲ್ಲವೇ? ಈ ತರ್ಕವನ್ನು ಬೆಂಬತ್ತಿದ ವಾಂಗ್ ತಂಡ ಮೊದಲಿಗೆ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಬೀಜಗಳನ್ನು ಬಿತ್ತಿ ಬೆಳೆಸಿದ್ದಾರೆ. ಬೂಸ್ಟುಗಳದ್ದೊಂದು ವಿಶೇಷ ಗುಣವಿದೆ. ನೀರು ಇಲ್ಲದ ಜಾಗದಲ್ಲಿ ಅವು ಒಣಗಿ ನಿಲ್ಲುತ್ತವೆ, ಆದರೆ ಸಾಯುವುದಿಲ್ಲ. ಎಂದಾದರೂ ತೇವ ದೊರೆತಾಗ ಮರಳಿ ಜೀವ ತಳೆಯುತ್ತವೆ. ಇಂತಹ ಬೀಜಗಳನ್ನು ಸ್ಪೋರ್ಗಳು ಎನ್ನುತ್ತಾರೆ. ಮುಂಗಾರು ಬಂದ ಕೂಡಲೇ ಬಯಲಿನಲ್ಲಿ ಅಣಬೆಗಳು ಹುಟ್ಟಿಕೊಳ್ಳುವುದು ಹೀಗೆಯೇ. ಅಣಬೆಯ ಹೈಫೈಗಳು ಒಣಗಿದ್ದರೂ ಜೀವಂತವಾಗಿರುತ್ತವೆ. ತೇವಾಂಶ ದೊರೆತ ಕೂಡಲೇ ಚಿಗುರಿಕೊಳ್ಳುತ್ತವೆ, ಹೊಸ ಹೈಫೆಗಳು ಮೊಳೆಯುತ್ತವೆ. ವಾಂಗ್ ತಂಡ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಇಂತಹ ಸ್ಪೋರುಗಳನ್ನು ಮೊದಲಿಗೆ ದ್ರವವೊಂದರಲ್ಲಿ ಬೆಳೆಸಿತು. ಅನಂತರ ದ್ರವವನ್ನು ಸೋಸಿ ಬೀಜಗಳನ್ನಷ್ಟೇ ಸಂಗ್ರಹಿಸಿತು. ಇವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಉಂಡೆಗಳು ಬೆಳೆಯುವಂತೆ ಮಾಡಿತು. ಹೀಗೆ ಬೆಳೆಸಿದ ಉಂಡೆಗಳನ್ನು ಅನಂತರ ಕೂಡಿಸಿ ಒತ್ತಿ ಒಣಗಿಸಿತು. ಒಣಗಿದ ಸ್ಪೋರುಂಡೆಗಳು ಒಂದಕ್ಕೊಂದು ಕೂಡಿಕೊಂಡು ಬಟ್ಟೆಯಂತೆ ದಪ್ಪನೆಯ ಪೊರೆಯಾಯಿತು. ಈ ಪೊರೆಯನ್ನು ಇನ್ನಷ್ಟು ಒಣಗಿಸಿ ಗಟ್ಟಿಯಾದ ದೃಢವಾದ ಪೊರೆಯನ್ನಾಗಿಸಿದರು. ಆರಂಭದಲ್ಲಿ ಈ ಪೊರೆಯನ್ನು ಎಳೆದರೆ ಪುಡಿಯಾಗುವಂತಿತ್ತು. ಹೀಗಾಗಿ ಅದನ್ನು ಗ್ಲಿಸರಾಲಿನಲ್ಲಿ ಅದ್ದಿ ಸಂಸ್ಕರಿಸಿದರು. ಗ್ಲಿಸರಾಲ್ ನೀರನ್ನು ಹಿಂಡಿ ತೆಗೆಯುತ್ತದೆ. ಹೀಗೆ ಒಣಗಿಸಿದ ಬೂಸ್ಟು ಬಟ್ಟೆ ಸುಲಭವಾಗಿ ಹರಿಯಲಿಲ್ಲ ಎನ್ನುತ್ತಾರೆ ವಾಂಗ್. ಆ ಬಟ್ಟೆಯನ್ನು ಅನಂತರ ಇತರೆ ಹಲವು ಉಪಯುಕ್ತ ಬ್ಯಾಕ್ಟೀರಿಯಾಗಳ ಜೊತೆಗೆ ಬೆಳೆಸಿದ್ದಾರೆ. ಈ ಬ್ಯಾಕ್ಟೀರಿಯಾಗಳು ಬಟ್ಟೆಯ ಒಳಗೂ ಹೊರಗೂ ಕೂಡಿಕೊಂಡು ಬೆಳೆದಾಗ ಬಟ್ಟೆಗೆ ಹೊಸ ಗುಣಗಳು ಪ್ರಾಪ್ತವಾದುವು. ಉದಾಹರಣೆಗೆ, ಆಸ್ಪರ್ಜಿಲ್ಲಸ್ ನೈಜರ್ ಎನ್ನುವ ಸೂಕ್ಷ್ಮಜೀವಿಯನ್ನು ಈ ಬೂಸ್ಟು ಬಟ್ಟೆಯೊಳಗೆ ಹುದುಗಿಸಿದ್ದಾರೆ. ಆಸ್ಪರ್ಜಿಲ್ಲಸ್ ವಿವಿಧ ಬಣ್ಣಗಳನ್ನು ಸ್ರವಿಸುವಂತೆ ಅದರ ತಳಿಯನ್ನು ಬದಲಿಸಬಹುದು. ವಿವಿಧ ಬಣ್ಣ ಕೊಡುವ ತಳಿಗಳನ್ನು ಬಟ್ಟೆಯೊಳಗೆ ಹುದುಗಿಸಿ ವರ್ಣಮಯ ಬಟ್ಟೆಗಳನ್ನು ತಯಾರಿಸಿದ್ದಾರೆ. ಹಾಗೆಯೇ ಬಟ್ಟೆಯ ಮೇಲ್ಮೈಯಲ್ಲಿಯಷ್ಟೇ ಬೆಳೆಯುವ ಕಪ್ಪು ಬಣ್ಣದ ಮೆಲನಿನ್ ಸೂಸುವ ಜೀವಿಯನ್ನು ಕೂಡಿಸಿ ಚರ್ಮದಂತಹ ಬಟ್ಟೆಯನ್ನು ತಯಾರಿಸಿದ್ದಾರೆ. ಇದು ಬಿಸಿಲಿನಲ್ಲಿರುವ ಯುವಿ ಕಿರಣಗಳನ್ನು ಹೀರಿಕೊಳ್ಳಬಲ್ಲುದು. ಇದೇ ರೀತಿಯಲ್ಲಿ ವಿವಿಧ ಬಗೆಯ ಇತರೆ ಜೀವಿಗಳನ್ನು ಹುದುಗಿಸಿದರೆ ಈ ಜೀವಂತ ಬಟ್ಟೆ ಅವಶ್ಯಕ ವಸ್ತುಗಳನ್ನು ಬೆವರುವ ಜೀವಂತ ಬಟ್ಟೆಯೂ ಆಗಬಲ್ಲುದು ಎನ್ನುವುದು ವಾಂಗ್ ಅವರ ತರ್ಕ. ಆಂಟಿಬಯೋಟಿಕ್ಕುಗಳನ್ನು ಸುರಿಸಿ ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸುವ ಬಟ್ಟೆ ಇದ್ದರೆ ಯಾರಿಗೆ ತಾನೇ ಬೇಡ? ಸದ್ಯಕ್ಕೆ ವಾಂಗ್ ಮತ್ತು ತಂಡ ಕೆಲವು ಚದರ ಸೆಂಟಿಮೀಟರು ಅಗಲದ ಬಟ್ಟೆಯನ್ನಷ್ಟೇ ತಯಾರಿಸಿದೆ. ಆದರೆ ಸರಳವಾದ ತಯಾರಿಕೆಯ ವಿಧಾನಗಳಿಂದಾಗಿ ಇದನ್ನು ಬೃಹತ್ ಪ್ರಮಾಣದಲ್ಲಿ ಬೆಳೆಸುವುದು ಕಷ್ಟವಲ್ಲ ಅನ್ನುವುದು ಅವರ ಅಭಿಪ್ರಾಯ. ಈ ಬಟ್ಟೆಯನ್ನು 3D ತಂತ್ರದ ಮೂಲಕ ವಿವಿಧ ಆಕಾರಕ್ಕೆ ಕತ್ತರಿಸಿದ್ದಾರೆ. ಚರ್ಮದಲ್ಲಿ ತೂತು ಕೊರೆಯುವ ಹಾಗೆ ರಂಧ್ರಗಳನ್ನು ಮಾಡಿದ್ದಾರೆ. ಸಣ್ಣ ಸಣ್ಣ ಪಟ್ಟಿಗಳನ್ನಾಗಿ ಕತ್ತರಿಸಿ ನುಲಿದು ಹಗ್ಗದಂತೆ ಮಾಡಿ ನೋಡಿದ್ದಾರೆ. ಈ ರೀತಿಯಲ್ಲಿ ನೂಲಿನಂತೆ ಎಲ್ಲ ಬಗೆಯಲ್ಲಿಯೂ ಇದನ್ನು ಬಳಸುವುದು ಸಾಧ್ಯ ಎಂದು ವಾಂಗ್ ತಂಡ ಪ್ರದರ್ಶಿಸಿದೆ. ಈ ಬಟ್ಟೆಯ ವಿಶೇಷವೇನೆಂದರೆ ಅದು ಜೀವಂತ ಬಟ್ಟೆ. ಬಟ್ಟೆಯಲ್ಲಿರುವ ಬೂಸು ಬೆಳೆದು ದೊಡ್ಡದಾಗದಿದ್ದರೂ ಪರಿಸರದಲ್ಲಿನ ಶಾಖ ಅಥವಾ ತೇವಾಂಶಕ್ಕೆ ತಕ್ಕಂತೆ ಹೊಂದಿಕೊಳ್ಳಬಲ್ಲುದು. ಎಲ್ಲಾದರೂ ಹರಿದು ಹೋದರೆ ಅಲ್ಲಿ ಒಂದೆರಡು ಸ್ಪೋರುಂಡೆಗಳನ್ನು ಮೆತ್ತಿದರೆ ಸಾಕು, ಬಟ್ಟೆ ತನ್ನಂತಾನೆ ತೇಪೆ ಹಾಕಿಕೊಳ್ಳುತ್ತದೆ, ಹರಕು ಮುಚ್ಚಿಕೊಳ್ಳುತ್ತದೆ. ಅಬ್ಬಾ, ರೇಷ್ಮೆಯು ಹೀಗೆ ಇದ್ದಿದ್ದರೆ ಎಷ್ಟು ಚೆನ್ನ ಎಂದಿರಾ? ಆಗ ಬಹುಶಃ ಇನ್ನೂ ದೊಡ್ಡ ಕ್ಯೂ ನಿಲ್ಲಬೇಕಾಗುತ್ತಿತ್ತೇನೋ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ, ಬಿ ಅಮೃತೇಶ್ವರಿ ಹಾಗೂ ಶ್ರೀಮತಿ ಭಾರತಿ.
3: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ. ನಮಸ್ಕಾರ.
4: Hello everyone, I am Dr. Vinayak Koparde. I am Child and Adolescent Psychiatrist working in the Department of Pediatric Neurology at KLES Dr. Prabhakar Kore Hospital. Today we are going to see about Attention Deficit Hyperactivity Disorder, which is commonly known as ADHD. Many a times parents complain that their child is hyperactive, does not focus, cannot concentrate in the school, which starts affecting their academics. So when do we call someone having ADHD? They should have at least few symptoms from inattention, where they are forgetful in their daily activities. They cannot focus or concentrate in the studies. It's affecting their writing, that they have become slow in their writing, or they cannot have patience to wait at something. Similarly, they can have hyperactive behavior in which they are seen as someone who is very talkative, cannot sit quietly at one place, being fidgety and always moving their hands and feet, and is risk-taking. So the impulsive behaviors can affect as if they are impatient, cannot control their anger. They may lash out, hit, push someone, or would not think twice before doing something. So the ADHD will have three types of symptoms, that is inattention, hyperactivity, and impulsivity. It is a very common disorder, what we call it as a neurodevelopmental condition. At least 3-5% of the children will have this, more commonly seen in boys compared to girls. Girls will have mostly inattention symptoms and less of hyperactivity. Once it starts affecting their school life, that there are a lot of concerns from the classroom, that they are not concentrating, they are leaving their seat, they are disturbing other children, they are unable to complete their classwork, and they are having a lot of behavioral issues in the classroom. That is one indication. The next is when children are difficult to adjust in the neighborhood or with kids, or at home, getting into dangerous or risky behaviors. That is the time we need to come across and see that it is a problem. What to do about ADHD? First of all, consulting an expert, whether a psychiatrist or a psychologist or a pediatrician, about the concerns is very important. The psychiatrist or the psychologist will run through some assessments to find out what are the problems related to concentration, what are the problems in the school, how is the child doing academically. Some test may be required, such as hemoglobin, when it is low, can present with lack of concentration. Similarly, children who are having epilepsy or seizures may need evaluations. What can we do when we find that child has ADHD? Child will need good amount of support from the family, in the classroom, and from the professionals. In the family, child will need good amount of physical activity, at least 45 minutes to 1 hour of sports or outdoor activities will help reduce hyperactivity. Reducing sugar content, excess sugar content in the food will help to reduce hyperactivity. Similarly, parents trained to communicate with the child in a proper way, using rewards to improve their behaviors will help. The second aspect is about classroom management, where child is helped by sitting in the front, giving responsibilities in the classroom, praising a lot of good behaviors, and involving in overall caretaking of the class will definitely help. Children who have moderate to severe ADHD will be helped by use of medication along with other interventions what we mentioned. The medicines which are used are safe, are tolerable, and mostly given on the school days to improve their concentration. Overall, you should remember that ADHD is a common condition, usually mislabeled, and some of the famous personalities also had ADHD, but when the energy is channelized in the right way and direction, it can help grow the child into a useful human being. Thank you.
5: Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography, and free lab services are provided to the needy patients. General operations, cataract, and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನು ತಿಳಿಸಿಕೊಡಲಿದ್ದಾರೆ ಕೆಎಲ್ಇ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹವನ್ನ ಆಚರಣೆ ಮಾಡಲಾಗುತ್ತೆ, ಏನಿದರ ಉದ್ದೇಶ ಮತ್ತೆ ಯಾವಾಗ್ನಿಂದ ಆಚರಣೆ ಮಾಡಲಾಗ್ತಾ ಇದೆ? ಮೇಡಮ್,
1: ಆಗಸ್ಟ್ 1st ಶುರುವಾಗಿ 7ನೇ ತಾರೀಕು ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹನ ಆಚರಿಸ್ಕೊಂತ ಬಂದಿದೀವಿ. ಸುಮಾರು ಹೇಳ್ಬೇಕಾದ್ರೆ 1991 ಇಂದ ಅಂತ ಹೇಳ್ಬೋದು. ಪ್ರತಿ ವರ್ಷ ಈ ಒಂದು ಆಚರಣೆ ಯಾಕೆ ಮಾಡ್ತೀವಿ ಅಂದ್ರೆ, ನಮ್ಮ ಸಮಾಜದಲ್ಲಿರೋ ತಾಯಂದಿರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಎದೆ ಹಾಲಿನ ಮಹತ್ವದ ಬಗ್ಗೆ ಒಂದು ತಿಳುವಳಿಕೆ ಕೊಡೋ ಸಂಬಂಧ ಮಾಡ್ಕೋತಾ ಬಂದಿದ್ದೀವಿ. ಎಷ್ಟೊಂದು ಪ್ರಯತ್ನ ಮಾಡಿದಾಗ್ಲೂ ಸಾಕಷ್ಟು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ, ಸಾಕಷ್ಟು ಜನರು ಇದ್ರ ಹಿಂದೆ ಕಷ್ಟಪಡ್ತಿದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದರೂ ಸಹ ಇವತ್ತಿನ ದಿವಸ ನಮ್ಮ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಎದೆ ಹಾಲು ಹುಟ್ಟಿದ ತಕ್ಷಣ ಶುರು ಮಾಡ್ಬೇಕಂತೀವಿ, ಆ ಒಂದು ಪ್ರಮಾಣ ಬಹಳಷ್ಟು ಕಮ್ಮಿ ಇದೆ. ಇವಾಗ್ಲೂ ಆಫ್ಟರ್ ಸೋ ಮೆನಿ ಇಯರ್ಸ್, ಎಷ್ಟು ವರ್ಷ ಆಗಿದೆ ಈಗ ನಾವು ಇದನ್ನ ಮಾಡ್ತಾ ಇದ್ದು, 41% ನೂರಲ್ಲಿ 41% ಮಹಿಳೆಯರು ಎದೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ತರ ಕಡ್ಡಾಯವಾಗಿ 6 ತಿಂಗಳವರೆಗೂ ಎದೆ ಹಾಲು ಕುಡಿಸ್ಬೇಕಂತ ಹೇಳ್ತೀವಿ. ಅದ್ರ ಪ್ರಮಾಣನು ಇದು ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ನೋಡಿದಾಗ್ಲೂ 61% ಏನೋ ಇದೆ. ಸೊ ಇಷ್ಟೆಲ್ಲ ಆದ್ರೂ ನಮ್ಮ ಜನರೊಳಗೆ ಎದೆ ಹಾಲಿನ ಮಹತ್ವದ ಬಗ್ಗೆ, ಎದೆ ಹಾಲು ಎಷ್ಟು ಮುಖ್ಯ ಮಗುವಿನ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ತಾಯಂದಿರಿಗೆ ಅಥವಾ ಎಲ್ಲಾ ಹೆಲ್ತ್ ಕೇರ್ ಪ್ರೊವೈಡರ್ಸ್, ಯಾರ್ಯಾರು ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ, ಎಲ್ಲರಿಗೂ ಇದೊಂದು ನೆನಪು ಮಾಡುವ ಒಂದು ಸಂದರ್ಭ. ಸೊ ಅದಕ್ಕಾಗಿ ಇದನ್ನ ಆಚರಿಸ್ಕೋತಾ ಬರ್ತಾ ಇದೀವಿ. ಈ ವರ್ಷ ಸಹ ಆಗಸ್ಟ್ 1st to 7th ಎಲ್ಲಾ ಆರ್ಗನೈಸೇಷನ್ ಇದನ್ನ ಆಚರಿಸ್ತಾರೆ.
0: ಮೇಡಮ್, ಈಗ ತಾಯಿಗೆ ಎದೆ ಹಾಲು ಅನ್ನೋದು ಯಾವಾಗ್ನಿಂದ ಉತ್ಪತ್ತಿ ಆಗುತ್ತೆ ಮತ್ತೆ ಆ ಹಾಲನ್ನ ಯಾವಾಗ್ನಿಂದ ಅವಳು ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ?
1: ಈಗ ಎದೆ ಹಾಲು ಬರ್ಬೇಕಾದ್ರೆ ಕೆಲವೊಂದು ಮುಖ್ಯ ಅಂಶಗಳಿದಾವೆ. ಮೊದಲೇದಾಗಿ ಮಗು ಎದೆ ಹಿಡಿದು ಕುಡಿಯಕ್ ಶುರು ಮಾಡ್ಬೇಕು, ಎದೆ ಜಗ್ಬೇಕು. ಅದು ಕರೆಕ್ಟ್ ಆಗ ಒಂದು ಪದ್ಧತಿ ಪ್ರಕಾರ ಮಾಡ್ಬೇಕಾಗತ್ತೆ, ಯಾವ್ದರ ಒಂದು ಪೊಸಿಷನ್ ಅಲ್ಲಿ ಕುಡಿಸ್ಲಿಕ್ಕೆ ಬರಲ್ಲ. ಸೊ ಎದೆ ಹಾಲು ಮಗು ಸರಿಯಾದ ಒಂದು ಪದ್ಧತಿನಲ್ಲಿ ಕುಡಿಲಿಕ್ಕೆ ಶುರು ಮಾಡಿದ್ರೆ, ಎಷ್ಟು ಬೇಗ ಕುಡಿಲಿಕ್ಕೆ ಶುರು ಮಾಡುತ್ತೋ ಅಷ್ಟು ಬೇಗ ಹಾಲು ಉತ್ಪತ್ತಿ ಆಗುತ್ತೆ. ಸೊ ನಾವು ಒಂದೇ ಒಂದು ಮಾತು ಹೇಳ್ತೀವಿ, ತಾಯಿ ನಿನ್ಗೆ ಹಾಲು ಜಾಸ್ತಿ ಬರಬೇಕಾದ್ರೆ ಮಗುನ ಮೇಲಿನ ಮೇಲೆ ಎದೆಗೆ ಹಾಕೋಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಇರಬೇಕು. ಮಗು ಎಷ್ಟು ಜಾಸ್ತಿ ಎದೆ ಜಗ್ಗುತ್ತೋ ಅಷ್ಟು ಪ್ರೊಡಕ್ಷನ್, ಅದು ಇದೆಲ್ಲ ಹಾರ್ಮೋನಲ್ ಇರುತ್ತೆ, ಇದೊಂದು ಪ್ರತಿಕ್ರಿಯೆ. ಸೊ ಇದು ಹಾಲು ಕುಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಅದು ಹಾರ್ಮೋನ್ ಎಲ್ಲ ರಿಲೀಸ್ ಮಾಡಿ ಪ್ರೊಡಕ್ಷನ್ ಚಾಲು ಹಾಕೊಂಡು ಹೋಗುತ್ತೆ. ಸೊ ನಾವು ಹುಟ್ಟಿದ ಮೇಲೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ, ನಾವು ಹೇಳೋದು 1 ತಾಸಿನೊಳಗಾಗಿ ಕುಡಿಸ್ಲಿಕ್ಕೆ ಶುರು ಮಾಡ್ಬೇಕಂತ, ಬಟ್ ಅದೇನು ಕಡ್ಡಾಯವಾಗಿ 1 ತಾಸು ಇರಲ್ಲ, ಅದಕ್ಕಿಂತ ಮುಂಚೆ ಆದ್ರೂ ಕುಡಿಸ್ಲಿಕ್ಕೆ ಸಾಧ್ಯ ಇದೆ. ನಾವು ಹೇಳೋ ಪ್ರಕಾರ ರೆಕಮೆಂಡೇಶನ್ ಏನಿದೆ ಅಂದ್ರೆ, ಹುಟ್ಟಿದ ತಕ್ಷಣ ಈವನ್ ಅದು ಕರಳು ಇದು ಬಳ್ಳಿ ಇರುತ್ತಲ್ಲ, ಅದನ್ನ ಕಟ್ ಮಾಡೋಕ್ಕಿಂತ ಮುಂಚೆನೆ ಅದ್ರ ಸಮೇತನ ಮಗುನ ತಾಯಿ ಎದೆ ಮೇಲೆ ಹಾಕಿ ಮಗು ಹಾಲು ಕುಡಿಲಿಕ್ಕೆ ಶುರು ಮಾಡ್ಬೇಕು ಅಂತ ಹೇಳ್ತಿದ್ವಿ.
0: ಮೇಡಮ್, ಈಗ ಈ ತಾಯಿ ಹಾಲಿಗೆ ಯಾಕಿಷ್ಟು ಮಹತ್ವ ಅಂತ ಅಂದ್ರೆ, ಯಾಕಂದ್ರೆ ತಾಯಿಯ ಎದೆ ಹಾಲಿನಿಂದ ಈ ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ, ಒಂದು ಸರ್ವತೋಮುಖ ಬೆಳವಣಿಗೆಯಲ್ಲಿ ಯಾವ ರೀತಿ ಸಹಾಯಕವಾಗುತ್ತೆ ಅಂತ.
1: ಅಫ್ಕೋರ್ಸ್ ತಾಯಿ ಹಾಲಷ್ಟು ಇನ್ನೊಂದು ಹಾಲು ಮಗುಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತೀವಿ ಅಂದ್ರೆ, ಆ ತಾಯಿ ಹಾಲಿನ ಗುಣ ಏನಿರುತ್ತಲ್ಲ ಅದು ಸ್ಪೆಸಿಫಿಕ್ ಆಗಿ ಆ ಮಗುಗೆ ಇರುತ್ತೆ. ಈಗ ಸಪೋಸ್ ಪ್ರಿಮೆಚೂರ್ ಡೆಲಿವರಿ ಆಯ್ತು ಅಂತ ತಿಳಿರಿ, 30 ವಾರದಲ್ಲಿ ಡೆಲಿವರಿ ಆಗಿದೆ, ಆ 30 ವಾರದ ಮಗುಗೆ ಯಾತರ ಬೆಳವಣಿಗೆ ಆಗ್ಬೇಕು, ಲೈಕ್ ಪ್ರೋಟೀನ್ಸ್ ಆಗ್ಲಿ ಕಾರ್ಬೋಹೈಡ್ರೇಟ್ಸ್ ಆಗ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು ಆ ಪ್ರಮಾಣದಲ್ಲಿ ಆ ಮಗುಗೆ ಸಿಗುತ್ತೆ, ಅದು ಬೇರೆ ಹಾಲಿನಿಂದ ಸಿಗಕ್ ಸಾಧ್ಯ ಇಲ್ಲ ಓವರ್ ಆಲ್ ಹೇಳ್ಬೇಕಾದ್ರೆ. ಸೊ ನಾವು ಅದು ಬಹಳ ಬೇಬಿ ಸ್ಪೆಸಿಫಿಕ್ ಅಂತ ಕರಿತೀವಿ. ಆ ತಾಯಿ ಹಾಲು ಆ ಮಗುಗೆ ಬಹಳಷ್ಟು ಶ್ರೇಷ್ಠ. ಹಸಚ್ ಎದೆ ಹಾಲಿನಲ್ಲಿ ಬಹಳಷ್ಟು ಅಂಶಗಳೇ, ನಾ ಹೇಳ್ಕೊಂಡೋದ್ರೆ ಇದೊಂದು 30 ನಿಮಿಷ ಸಾಲದಿಲ್ಲ. ಮುಖ್ಯವಾಗಿ ಅದೊಂದು ಮಗುವಿನ ಆಹಾರ. ಸೊ ಯಾವ ಪ್ರಮಾಣದಲ್ಲಿ ಯಾವ ಇದ್ರೊಳಗೆ ಸಿಗ್ಬೇಕು ಮಗುಗೆ, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಲ್ಲಾ ಅಂಶಗಳು ಇವಾಗೆಲ್ಲ ಹೇಳ್ತೀವಿ ನಾವು ಡಯಟ್ ಡಯಟ್ ಅಂತ. ಸೊ ಆ ಮಗುವಿನ ಡಯಟ್ಗೆ ಏನ್ ಬೇಕು ಅದೆಲ್ಲ ಅದ್ರೊಳಗಿರುತ್ತೆ, ಮತ್ತೆ ವೈಟಮಿನ್ಸ್ ಇರುತ್ತೆ, ಐರನ್ ಇರುತ್ತೆ, ಎಲ್ಲಾ ಅಂಶಗಳು ಅದ್ರೊಳಗಿರುತ್ತೆ. ಒಂದನೇದು. ಎರಡನೇದು, ಅದರೊಳಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರಿಂದ ಮಗು ಹುಟ್ಟಿದ ತಕ್ಷಣ ಹಾಲು ಕುಡಿಸಕ್ ಶುರು ಮಾಡಿದ್ರೆ ಅದಕ್ಕೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಬಹಳ ಕಮ್ಮಿ, ಅದೊಂದಿರುತ್ತೆ. ಎಸ್ಪೆಷಲಿ ಇದು ನೆಗಡಿ ಕೆಮ್ಮು, ಆಮೇಲೆ ಎಷ್ಟೊಂದು ಮಕ್ಕಳು 6 ತಿಂಗಳೊಳಗೆ ಕಫ ಆಗಿ ನಿಮೋನೆ ಆಗಿ ಸಾಯ್ತ, ಅವೆಲ್ಲ ಪ್ರಮಾಣಗಳು ಕಮ್ಮಿ ಇರುತ್ತೆ. ಹೊಟ್ಟೆ ಜಾಡಿಸೋದು, ಅತಿಸಾರ ಬೇದಿ ಆಗೋದು, ಅದೆಲ್ಲ ಕಮ್ಮಿ ಇರುತ್ತೆ. ಸೊ ಇನ್ಫೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಮೂರನೇದು ಅಂತಂದ್ರೆ ಅದರೊಳಗೆ ಕೆಲವೊಂದು ಏನಂತಾರೆ ಪ್ರಾಪರ್ಟೀಸ್ ಇರ್ತವೆ. ಈಗ ಮಗುಗೆ ಏನ್ ಹೇಳ್ಬೇಕಂದ್ರೆ ಐರನ್ ಕಂಟೆಂಟ್ ಆಗ್ಲಿ ಅಥವಾ ಅದು ಕಮ್ಮಿ ಪ್ರಮಾಣದಲ್ಲಿರೋ ಅದರಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಮಗುಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿರುತ್ತೆ. ಆಮೇಲೆ ತಾಯಿಗೂ ಸಾಕಷ್ಟು ಅಡ್ವಾಂಟೇಜಸ್ ಇರುತ್ತೆ. ಅವಳಿಗೆ ಕಂಟಿನ್ಯೂಸ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಅವಳಿಗೆ ಗರ್ಭ ಧಾರಣೆ, ಐ ಮೀನ್ ಇಟ್ ಆಕ್ಟ್ಸ್ ಆಸ್ ಅನ್ ಇದು ಕಾಂಟ್ರಾಸೆಪ್ಟ್. ಸೊ ಈಗಲೇ ಹೇಳ್ಕೊತಾ ಹೋದ್ರೆ ಬಹಳಷ್ಟು ಅಡ್ವಾಂಟೇಜಸ್ ಇರುತ್ತೆ. ಸೊ ಒಂದೇ ಒಂದು ಇದ್ರೊಳಗೆ ಹೇಳ್ಬೇಕಾದ್ರೆ ತಾಯಿ ಹಾಲಿನಷ್ಟು ಪೌಷ್ಟಿಕವಾದ ಮತ್ತು ಸ್ಪೆಸಿಫಿಕ್ ಆದ ಹಾಲು ಆ ಮಗುಗೆ ಬೇಕು. ಅದ್ರ ಬೆಳವಣಿಗೆ ಏನೇನು ಬೇಕು ಎಲ್ಲ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಈಗ ನಾವು ಹೈಪರ್ಟೆನ್ಷನ್, ಡಯಾಬಿಟೀಸ್ ಅವೆಲ್ಲ ಬರ್ತಾ ಇದಾವೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ, ಅದಕ್ಕೆ ಒಬೆಸಿಟಿನೇ ಕಾರಣ ಅಂತ ಹೇಳ್ತೀವಿ. ಸೊ ಈ ಮಗು 6 ತಿಂಗಳೊಳಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಅದು ಜೆನೆಟಿಕ್ ಅನುಗುಣವಾಗಿ ಜೀನ್ಸ್ ಅನುಗುಣವಾಗಿ ಎಷ್ಟು ವೇಟ್ ಗೇನ್ ಮಾಡಬೇಕು ಅಷ್ಟು ವೇಟ್ ಅಷ್ಟೇ ಗೇನ್ ಮಾಡುತ್ತದು. ಸೊ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಅದು ಮುಂದೆ ಹೋಗಿ ಇದು ಜಾಸ್ತಿ ಒಬೆಸ್ ಆಗೋದಿಲ್ಲ ಮತ್ತು ಇವೆಲ್ಲ ರೋಗಗಳು ಬರೋ ಚಾನ್ಸಸ್ ಕಮ್ಮಿ ಆಗಿದೆ ಅಂತ ಕಂಡುಕೊಂಡಿದ್ದೀವಿ. ಸೊ ಮಗು ದಷ್ಟಪುಷ್ಟವಾಗಿ ಈಗ ಮೇಲಿನ ಹಾಲು ಕುಡಿಸಿದ ಮಕ್ಕಳು ಹೆಂಗಿರ್ತವೆ ಹಂಗಿರ್ಬೇಕಂತ ಏನೂ ಇಲ್ಲ. ಆ ಮಗು ಎಷ್ಟು ಒಂದು ಜೆನೆಟಿಕ್ ಆಗಿ ಎಷ್ಟು ಡಿಟರ್ಮೆಂಡ್ ಇರುತ್ತೋ ಎಷ್ಟು ವೇಟ್ ಅಷ್ಟೇ ವೇಟ್ ಬರುತ್ತೆ ಅದೇ ಹಾಲು ಕುಡಿಸಿದ್ರೆ. ಇದೊಂದು ಬಹಳವಾದ ಇಂಟ್ರೆಸ್ಟಿಂಗ್ ವಿಷಯ ಇತ್ತೀಚೆಗೆ ನಾವು ಕಂಡುಕೊಂಡಿದ್ದೀವಿ. ಸೊ ಸಾಕಷ್ಟು ಅಡ್ವಾಂಟೇಜಸ್ ಇದಾವೆ. ನಮ್ಗೆ ಇವೆಲ್ಲ ಮುಂಚಿಂದ ಗೊತ್ತಿತ್ತು ನಮ್ಮ ಒಂದು ಸಮಾಜದೊಳಗೆ, ಅದಕ್ಕೆ ಎಲ್ಲಾ ತಾಯಂದಿರು ಹಾಲು ಕುಡಿಸ್ತಿದ್ರು. ಇದನ್ನ ವೆಸ್ಟರ್ನರ್ಸ್ ಈ ಕಂಡ್ಕೊಂಡು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ.
2: ಖಂಡಿತ ಮೇಡಮ್. ಮೇಡಮ್, ಒಟ್ಟಾರೆಯಾಗಿ ಈ ತಾಯಿಯ ಎದೆ ಹಾಲು ಅನ್ನುವುದು ಮಗುವಿಗೆ ಒಂದು ಸಂಪೂರ್ಣವಾದ ಆಹಾರ, ಜೊತೆಗೆ ತಾಯಿಯ ಒಂದು ಆರೋಗ್ಯಕ್ಕೂ ಕೂಡ ಅದು ಪೂರಕ ಅಂತ ತಾವು ತಿಳಿಸ್ಕೊಟ್ರೆ. ಇನ್ನು ಸಾಮಾನ್ಯವಾಗಿ ಏನಾಗುತ್ತೆ ಮೇಡಮ್, ಇದೊಂದು ತಾಯಿ ಹಾಲು ಎದೆ ಹಾಲು ಉಣಿಸುವುದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ ಆದ್ರೂ ಸಹ ತಾಯಂದ್ರಲ್ಲಿ ಸಾಕಷ್ಟು ಒಂದು ಸಂದೇಹಗಳಿರುತ್ತೆ. ಆ ಒಂದು ಸಂದೇಹಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ಈಗ ತಾವು ಪರಿಹರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಏನಂದ್ರೆ, ದಿನದಲ್ಲಿ ಎಷ್ಟು ಬಾರಿ ತಾಯಿ ಎದೆ ಹಾಲನ್ನ ಮಗುವಿಗೆ ಕುಡಿಸ್ಬೇಕು ಅಂತ?
1: ಓಕೆ, ನಾನು ಈಗಲೇ ಮೊದ್ಲೇ ಹೇಳ್ದ ಹಾಗೆ ಈಗ ಒಂದು ಇದು ಇರಲ್ಲ, ನಂಬರ್ ಇರಲ್ಲ ಮತ್ತೆ ಟೈಮ್ ಇರೋದಿಲ್ಲ. ಮಗು ಅತ್ತಾಗಲಿಲ್ಲ, ಡಿಮ್ಯಾಂಡ್ ಫೀಡಿಂಗ್ ಅಂತ ಕರಿತೀವಿ. ಅವಳು ಹಾಲು ಕುಡಿಸ್ಕೊತಾ ಇದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಹಾಲು. ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕಾದ್ರೆ ದಿನದಲ್ಲಿ ಒಂದು 8-10 ಸಲ ಆರ ಕೊಡ್ಬೇಕು. ರಾತ್ರಿ ಜಾಸ್ತಿ ಹಾಲು ಸಿಕ್ರೀಟ್ ಆಗ್ತಾ ಇರುತ್ತೆ, ಅದಕ್ಕೆ ರಾತ್ರಿ ಹೊತ್ತಲ್ಲಿ ಅವಳು ಹಾಲು ಕಂಟಿನ್ಯೂಸ್ಲಿ ಕ್ವೀಡ್ ಮಾಡ್ಬೇಕಾಗುತ್ತೆ. ಸೊ ಇದು ಟೈಮ್ ಹಿಡ್ಕೊಂಡು ಫೀಡ್ ಮಾಡೋಂತ ಒಂದು ಇದಲ್ಲ. ಮಗು ಅತ್ತಾಗಲ ಕುಟ್ಕೊಂಡೋದ್ರೆ ಅದಕ್ಕೆ ಹೊಟ್ಟೆ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ತಗೊಳುತ್ತೆ. ಸೊ ಮೇಲಿಂದ ಮೇಲೆ ಫೀಡ್ ಮಾಡ್ಬೇಕು, ಎಸ್ಪೆಷಲಿ ಮೊದಲೇ ತಿಂಗಳಲ್ಲಿ 2ನೇ ತಿಂಗಳಲ್ಲಿ ಇದನ್ನ ಮಾಡ್ಬೇಕಾಗುತ್ತೆ.
2: ಮತ್ತೊಂದು ವಿಷಯ ಅಂದ್ರೆ, ಎಷ್ಟು ಹೊತ್ತಿನ ತನಕ ಕುಡಿಸ್ಬೇಕು ಅಂತ?
1: ಈಗ ನೋಡ್ರಿ, ನಾವು 5 ಜನ ಇದ್ರೆ 5 ಜನ ಒಂದೊಂದು ಡ್ಯೂರೇಷನ್ ಅಲ್ಲಿ ಊಟ ಮಾಡ್ತೀವಿ, ಹೌದಾ? ಒಬ್ರು ಫಾಸ್ಟ್ ಆಗಿ ಊಟ ಮಾಡಿದ್ರೆ ಒಬ್ರು ನಿಧಾನಕ್ಕೆ ಊಟ ಮಾಡ್ತೀವಿ. ಅದೇ ತರ ಮಕ್ಕಳಲ್ಲೂ ವೇರಿಯೇಷನ್ ಇರುತ್ತೆ. ಕೆಲವು ಮಕ್ಕಳಲ್ಲಿ 10 ನಿಮಿಷದಲ್ಲೇ ಮುಗಿಸ್ಬಿಡ್ಬೋದು, ಇನ್ ಕೆಲವು ಮಕ್ಕಳು 1.5 ಗಂಟೆ 1 ಗಂಟೆ. ನನ್ನ ತಾಯಂದ್ರೆ ಕಂಪ್ಲೇಂಟ್ ಮಾಡ್ತಿದ್ವಿ, ಏನು ಕಂಟಿನ್ಯೂಸ್ಲಿ ಫೀಡ್ ಮಾಡ್ತಿದ್ದಾರೆ, ನನ್ನ ಹಾಲು ಸಾಕಾಗುತ್ತೋ ಇಲ್ಲೋ, ಆ ತರ ಏನು ಇರಲ್ಲ. ಮಗು ತನಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ತಗೊಳುತ್ತೆ. ಸೊ ಅದಕ್ಕೆ ಬಿಟ್ಬಿಡ್ಬೇಕು.
2: ಮೇಡಮ್, ಈಗ ಹಾಲು ಕುಡಿಸಿದ ನಂತರ ಈ ಒಂದು ತೇಗಿಸುವುದು ಎಷ್ಟು ಮುಖ್ಯವಾಗುತ್ತೆ, ಯಾಕೆ ತೇಗಿಸ್ಬೇಕು ಅಂತ?
1: ಈಗ ಮಗು ಹಾಲು ಕುಡಿಬೇಕಾದ್ರೆ ಅವ್ರು ಹಾಲಿನ ಜೊತೆ ಗಾಳಿನೂ ಹೊಟ್ಟೆಯೊಳಗೆ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ಕೆಲವು ಮಕ್ಕಳು ಏನ್ ಮಾಡ್ತವೆ, ಹಾಲು ಕುಡಿಸಿದ ತಕ್ಷಣ ವಾಮಿಟ್ ಮಾಡ್ತವೆ. ಸೊ ಅದನ್ನ ಹೆದರೋ ಕಾರಣ ಏನು ಇರೋದಿಲ್ಲ, ಇದು ನ್ಯಾಚುರಲ್ ಪ್ರೋಸೆಸ್. ಅದಕ್ಕಾಗಿ ನಾವು ತೇಗ್ ತೆಗಿಬೇಕು ಅಂತೀವಿ. ಮಗುನ ಹಾಲು ಕುಡಿಸಿದ ಕೂಡಲೇ ಭುಜದ ಮೇಲೆ ಹಾಕೊಂಡು ಒಂದ್ ಸ್ವಲ್ಪ ಸವರ್ಬೇಕು, ತೇಗ್ ಬರ್ಲೇಬೇಕು ಅಂತಿಲ್ಲ, ಒಂದ್ ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಕೆಳಗೆ ಹಾಕ್ಬೋದು.
2: ಮೇಡಮ್, ಈಗ ತಾಯಿ ತನ್ನ ಎದೆ ಹಾಲನ್ನ ಎಷ್ಟು ದಿನಗಳ ಕಾಲ

0: ಅದು ಒಂದು ಪ್ರೋಸೆಸ್ ಇರುತ್ತೆ. ನಿಧಾನವಾಗಿ ಶುರು ಮಾಡಿ ಒಂದು ವರ್ಷದೊಳಗೆ ಮಗು ಎಲ್ಲ ನಾವು ಮನೆಯೊಳಗೆ ಏನೇನು ತಿಂತೀವಿ ದೊಡ್ಡವರು ಅದ್ರ 50% ಎಲ್ಲ ಊಟ ಮಾಡ್ತಿರ್ಬೇಕು. ಸೊ ಮೊದಲು ಸೆಮಿ ಸಾಲಿಡ್ ಆಗಿ ಸ್ಟಾರ್ಟ್ ಮಾಡಿ ಗಂಜಿ ತರ ಶುರು ಮಾಡಿ ಆಮೇಲಿಂದ ಒಂದು ವರ್ಷದವರೆಗೂ ಗಟ್ಟಿ ಆಹಾರ ತಿನ್ನಿಸ್ಬೇಕಾಗುತ್ತೆ ಮಗುಗೆ. ಇದು ಪೂರಕ ಆಹಾರದ ಬಗ್ಗೆ.
1: ಮೇಡಮ್, ಈಗ ತಾಯಿ ಏನಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವಳು ಎದೆ ಹಾಲನ್ನ ಕುಡಿಸಬಹುದಾ?
0: ಅಬ್ಸಲ್ಯೂಟ್ಲಿ, ಕೊಡೋಕೇನು ಅಡ್ಡಿ ಇಲ್ಲ. ತಾಯಿ ಹಾಲಿನೊಳಗೆ ಅವಳಿಗೆ ಏನು ಈಗ ನೆಗಡಿ ಆಯ್ತು ಅಂತ ತಿಳಿರಿ, ಆ ನೆಗಡಿ ಬರಬಾರ್ದಂಗೆ ಮಗುಗೆ ಆಂಟಿಬಾಡೀಸ್ ಎಲ್ಲ ಆ ಹಾಲಿನೊಳಗೆ ಸಿಕ್ರೀಟ್ ಆಗಿರುತ್ತೆ. ಆದ ಕಾರಣ ಎದೆ ಹಾಲು ಕೊಟ್ಲು ಅಂದ್ರೆ ಅವಳು ಆ ಮಗುಗೆ ಬಂದ್ರೂ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಸೊ ಹಾಲು ಕೊಡೋದನ್ನ ತಾಯಿ ತನ್ನ ಆರೋಗ್ಯಕ್ಕೆ ಸಂಬಂಧ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಇವತ್ತಿನ ದಿವಸದಲ್ಲಿ.
1: ಮೇಡಮ್, ಈಗ ತಾಯಿ ಏನಾದ್ರೂ ಯಾವ್ದಾದ್ರು ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದು ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡಿತಾ ಇದ್ಲು, ಮೆಡಿಸಿನ್ ತಗೊಳ್ತಾ ಇದ್ಲು ಅಂದ್ರೆ ಅವಳು ಹಾಲನ್ನ ಕುಡಿಸಬಹುದಾ?
0: ಕೆಲವೊಂದು ಸ್ಪೆಸಿಫಿಕ್ ಆಗಿ ಕಾಯಿಲೆಗಳಿದಾವೆ, ಸ್ಪೆಸಿಫಿಕ್ ಆಗಿ ಡ್ರಗ್ಸ್ ಇದಾವೆ. ಬಹಳ ಬಹಳ ಅನ್ಯೂಶುವಲ್ ಅದು. ಈಗ ಕ್ಯಾನ್ಸರ್ ಇಂದ ಬಳಲ್ತಿರ್ತಾಳೆ, ಅವು ಆಂಟಿ ಕ್ಯಾನ್ಸರ್ ಡ್ರಗ್ಸ್. ಕೆಲವೊಂದು ಮೆಡಿಕೇಶನ್ಸ್ ಅವಳು ಕೊಡೋದು ಸಂದರ್ಭದೊಳಗೆ ಮಗು ಹಾಲು ಕುಡಿಸೋದು ಅವೆಲ್ಲ ಬಹಳ ವಿರಳವಾಗಿರ್ತವೆ. ಸೊ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಮತ್ತೆಲ್ಲರಿಗೂ ಅದೇ ಒಂದು ತಲೆಯೊಳಗೆ ಕೂತ್ಕೋಬಹುದು. ಈವನ್ HIV ಅಂತ ಏನ್ ಹೇಳ್ತೀವಿ, ಆ ರೋಗ ಇದ್ರೂ ಸಹ ಇವತ್ತಿನ ದಿವಸ ನಾವು ಎದೆ ಹಾಲು ಕುಡಿಸಬಹುದು ಅಂತ ಹೇಳ್ತೀವಿ.
1: ಮೇಡಮ್, ಇನ್ನು ಈಗ ತಾಯಿ ಎದೆ ಹಾಲನ್ನ ಕುಡಿಸುವಂತಹ ಒಂದು ಸಂದರ್ಭದಲ್ಲಿ ಈಗ ಮನೆಯವರ ಸಹಕಾರ ಯಾವ ರೀತಿ ಬೇಕು ಅಂತ ಅವಳಿಗೆ?
0: ಮನೆಯವರ ಸಹಕಾರ ಬಹಳಷ್ಟು ಮುಖ್ಯ. ಆಕ್ಚುಲಿ ಅವ್ರ ಸಪೋರ್ಟ್ ಇದ್ರೇನೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈ ಒಂದು ತಾಯಿ ಎಸ್ಪೆಷಲಿ ಮೊದಲೇ ಸಲ ಡೆಲಿವರಿ ಆದಂತ ತಾಯಿ ನೀವು ನೋಡಿದ್ರೆ ಅವಳಿಗೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ. ಅದ್ರೊಳಗೆ ಎದೆ ಹಾಲಿನ ಅನುಭವನೂ ಅವಳಿಗೆ ಹೊಸ್ತು. ಅಂತ ಸಂದರ್ಭದಲ್ಲಿ ಮನೆಯೊಳಗೆ ಹಿರಿಯರು ಯಾರಿರ್ತಾರೆ, ತಾಯಿ ಅತ್ತೆ ಆಗ್ಲಿ, ಈವನ್ ಯಜಮಾನ್ರು ಗಂಡ ಅಥವಾ ಯಾರಿದ್ರು ಅವಳಿಗೆ ಎಂಕರೇಜ್ ಮಾಡ್ಬೇಕು, ಅವಳಿಗೆ ಒಂದು ಪಾಸಿಟಿವಿಟಿ ಕೊಡ್ಬೇಕು. ಏನಾಗಲ್ಲ, ಇದೆಲ್ಲರಿಗೂ ಇರುತ್ತೆ, ಇದು ಕಷ್ಟ. ಎಸ್ಪೆಷಲಿ ಫಸ್ಟ್ ಒಂದು ತಿಂಗಳು ಬಹಳ ಕಷ್ಟ ಈ ತಾಯಂದ್ರಿಗೆ. ನಾವು ಪದ್ಧತಿ ಸೀರೆ ಇಟ್ಕೋಬೇಕು, ಮೇಲಿನ ಮೇಲೆ ಕುಡಿಸ್ಬೇಕು, ಅವಳಿಗೆ ಇಷ್ಟೊಂದು ಸಮಸ್ಯೆಗಳು. ಈಚ್ ಪ್ರತಿಯೊಬ್ಬ ತಾಯಿನೂ ತಾಯಿ ಸಮಸ್ಯೆಗಳು ವಿರಳವಾಗಿರ್ತವೆ. ಇಷ್ಟು ವರ್ಷ ಅನುಭವದಲ್ಲಿ ಇದು ಮಾತ್ರ ಹೇಳ್ತೀನಿ, ಇನ್ನು ಒಂದ ತಾಯಿ ಇನ್ನೊಬ್ರು ತಾಯಿ ತರ ಇರಲ್ಲ, ಅವಳ ಸಮಸ್ಯೆಗಳು ಬೇರೆ ಇರ್ತವೆ. ಅಂತ ಸಂದರ್ಭದಲ್ಲಿ ಹಿರಿಯರಾಗ್ಲಿ ಮನೆಯವರಾಗ್ಲಿ ಅವಳಿಗೆ ಅದನ್ನ ಸಪೋರ್ಟ್ ಕೊಟ್ಟು ಅವಳಿಗೆ ಏನೇ ಸಮಸ್ಯೆ ಇದ್ರು ಡಾಕ್ಟರ್ಸ್ ಹತ್ರ ಕರ್ಕೊಂಡೋಗಿ ಅಡ್ವೈಸ್ ತಗೊಳೋದಾಗ್ಲಿ, ಅವಳಿಗೆ ಮನೆಯೊಳಗೆ ರೆಸ್ಟ್ ಬೇಕಾಗುತ್ತೆ. ಈ ಒಂದು ರಾತ್ರಿ ಹಾಲು ಕುಡಿಸೋದು, ರಾತ್ರಿ ಮಗು ಅಳ್ತಿರುತ್ತೆ, ದಿನಪೂರ್ತಿ ಇದು ಕೆಲಸ ಮಾಡ್ತಿರ್ತಾಳೆ, ಅವಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮೆಂಟಲ್ ಸಪೋರ್ಟ್ ಕೊಡಬೇಕು, ಅದೇ ತರ ಫಿಸಿಕಲ್ಲೂ ಅವಳಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಕೊಟ್ರೆ ಇದು ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನಾವು ಎದೆ ಹಾಲು ಕುಡಿಸೋಕ್ಕೋಸ್ಕರ.
1: ಮೇಡಮ್, ಇವಾಗ ತಾವು ಹೇಳಿದ ಹಾಗೆ ಈ ವರ್ಷದ ಘೋಷವಾಕ್ಯ ಅಂದ್ರೆ ಸ್ತನಪಾನಕ್ಕೆ ಆದ್ಯತೆಯನ್ನ ನೀಡೋದು ಅಂತ ಆಗಿದೆ. ಹಾಗಿದ್ರೆ ಇವಾಗ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಅವ್ರಿಗೆ ಯಾವ ರೀತಿ ಅಂತ, ಈಗ ಹಾಲು ಕುಡಿಸ್ಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ?
0: ಓಕೆ, ಈಗ ನಮ್ಮಲ್ಲಿ ಸಾಕಷ್ಟು ಇವು ಕಾನೂನುಗಳು ಬಂದಿದ್ದಾವೆ. ಸೊ ಅವ್ರು ಲೀವ್ ಎಕ್ಸ್ಟೆಂಡ್ ಮಾಡ್ಬೇಕು, 6 months ವರೆಗೂ ಮೆಟರ್ನಿಟಿ ಲೀವ್ ಕೊಡ್ತಾರೆ, ಈವನ್ ಪೆಟರ್ನಿಟಿ ಲೀವ್ ಕೊಡ್ತಾರೆ, ಹೌದಾ? ಸೊ ಅವಾಗೇನು ಪ್ರಾಬ್ಲಮ್ ಆಗೋದಿಲ್ಲ ಕುಡಿಸ್ಲಿಕ್ಕೆ. ಅದು ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಮಗುಗೆ ಯಾವ್ದೇ ಒಂದು ಸಂದರ್ಭದಲ್ಲಿ ಹಾಲು ಕೊಡ್ಬೋದು. ಸೊ ಅವಳು ಏನ್ ಮಾಡ್ಬೇಕಂದ್ರೆ ಎದೆ ಹಾಲನ್ನ ತೆಗೆದಿಟ್ಟು ಆ ಹಾಲನ್ನ ಮನೇಲಿ ಯಾರಿರ್ತಾರೆ ಅದು ಅವರು ಕೊಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಹೊತ್ತು ಡ್ಯೂರೇಷನ್ ಹೊರಗೆ ಇರ್ತಿದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಿ ಹಾಲು ತೆಗೆದು ಇಡ್ಬೋದು. ಓಕೆ, ಆಮೇಲೆ ತಗೊಂಡ್ಬಂದು ಅದನ್ನೇ ಕುಡಿಸ್ಲಿಕ್ಕೆ ಬರುತ್ತೆ. ನಾವೊಂದ್ ಕೆಲವೊಬ್ರು ನನ್ನ ಹತ್ರ ತಾಯಂದ್ರು ಇದ್ರು, ಅವರು IT ಇದ್ರೊಳಗೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಅವರೊಬ್ರು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಒಬ್ಬ ಮನುಷ್ಯನ ಇಟ್ಟಿದ್ರು. ಸೊ ಬೆಳಗ್ಗೆ ಹೋಗ್ಬೇಕಾದ್ರೆ ಕುಡಿಸಿ ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಹೋಗೋರು, ನಡುವೆ ಮಧ್ಯಾಹ್ನ ಬರಕ್ಕಾಗಲ್ಲ ಅಂತ ಹೇಳಿ ಅವ್ರು ಅದನ್ನ ಹಾಲ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ವಾಪಸ್ ಮನೆ ಕಳ್ಸಿಕೊಡ್ತಿದ್ರು. ಸೊ ದಿಸ್ ಇಸ್ ದ ಎಕ್ಸ್ಟೆಂಟ್ ದೇ ಕೆನ್ ಗೋ. ಏನಂದ್ರೆ ಒಂದೇ ಮೆಸೇಜ್, ಯಾವುದೇ ಕಾರಣಕ್ಕೂ ಹಾಲು ನಿಲ್ಸಬಾರದು. ಸ್ವಲ್ಪ ಕಷ್ಟ ಆಗುತ್ತೆ ನಿಜ, ಬಟ್ ಇಟ್ ಕ್ಯಾನ್ ಬಿ ಪಾಸಿಬಲ್. ಫಸ್ಟ್ ಆಪ್ಷನ್ ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಲೀವ್ನ. ಅದು ಸಾಧ್ಯ ಇಲ್ಲ ಅಂದ್ರೆ ಈ ತರ ಮಾಡ್ಬೇಕಾಗುತ್ತೆ. ಯಾವುದೇ ಪರಿಸ್ಥಿತಿನಲ್ಲೂ ಮೇಲಿನ ಆಹಾರ ಹಾಕಬಾರದು. ಮತ್ತೆ ಇಷ್ಟೇ ಅಲ್ಲ, ಎಲ್ಲಾ ಕಡೆಗೂ ಅವರು ಅವ್ರ ಆಫೀಸ್ ಹತ್ರ ಮಕ್ಕಳನ್ನ ಇಟ್ಕೊಳಕ್ಕೆ ಅವ್ರು ನೋಡ್ಲಿಕ್ಕೆ ಎಲ್ಲ ಪ್ರಾವಿಷನ್ ಮಾಡ್ಕೊಡ್ತಾರೆ. ಸೊ ಏನ್ ಮೆಸೇಜ್ ಹೇಳ್ಬೇಕಂದ್ರೆ, ದೇ ಕ್ಯಾನ್ ಸ್ಟಿಲ್ ಬ್ರೆಸ್ಟ್ ಫೀಡ್. ವರ್ಕಿಂಗ್ ಮದರ್ಸ್ ಇದ್ರು ಅದೇನು ಅದೊಂದು ಇದಲ್ಲ ಮೇಲಿನ ಆಹಾರ ಶುರು ಮಾಡ್ಲಿಕ್ಕೆ.
1: ಮೇಡಮ್, ಇವಾಗ ಬ್ಲಡ್ ಬ್ಯಾಂಕ್ ಇದ್ದ ಹಾಗೇನೆ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಾನೂ ಇದೆ ಅಂತ ಕೇಳಲ್ಪಟ್ಟೆ, ಅದರ ಬಗ್ಗೆ ಮೇಡಮ್?
0: ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಂದ್ರೆ ಇದೊಂದು ಸೆಂಟರ್. ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ಏನಾಗಿದೆ ಅಂದ್ರೆ ಕೆಲವೊಂದು ಲೋ ಬರ್ತ್ ಬಿಟ್ಟು ಅಂದ್ರೆ ಕಡಿಮೆ ತೂಕದ ಮಕ್ಕಳು, ಪ್ರೀ ಟರ್ಮ್ಸ್ ಅಂದ್ರೆ ದಿನ ತುಂಬೋಕಿನ ಮುಂಚೆ ಡೆಲಿವರ್ ಆದಂತ ಮಕ್ಕಳಿನ ತಾಯಂದಿರು ಒಂದ್ ಸ್ವಲ್ಪ ಹಾಲು ಬೇಗನೆ ಉತ್ಪತ್ತಿ ಆಗಲ್ಲ ಅವರೊಳಗೆ, ಬಿಕಾಸ್ ಅವ್ರಿಗೆ ಅವನದೇ ಆದ ಸಮಸ್ಯೆಗಳು ಇರ್ತವೆ. ಸೊ ಆ ಒಂದು ತಾಯಂದಿರ ಮಕ್ಕಳೇನಿರ್ತವೆ, ಹೆಚ್ಚಾನೆಚ್ಚು ಇದು ಎನ್ಐಸಿಯು ಅಥವಾ ಇದು ಚಿಕ್ಕ ಮಕ್ಕಳ ನಿಗಾಘಟದಲ್ಲಿ ಇರ್ತವೆ. ಅಂತ ಮಕ್ಕಳಿಗೆ ಯಾವಾಗ ತಾಯಿ ಹಾಲು ಸಾಕಷ್ಟು ಉತ್ಪತ್ತಿ ಆಗೋದಿಲ್ಲ, ನೆಕ್ಸ್ಟ್ ಆಪ್ಷನ್ ನಾವು ಹೇಳೋದು ಡೋನರ್ ಹ್ಯೂಮನ್ ಮಿಲ್ಕ್ ಅಂತ. ಅಂದ್ರೆ ಎದೆ ಹಾಲನ್ನ ಬೇರೆ ತಾಯಂದರಿಂದ ತಗೊಂಡು ಅದನ್ನ ಪ್ರೋಸೆಸ್ ಮಾಡಿ ಕೊಡ್ತೀವಿ. ಸೊ ಈ ಒಂದು ಏನು ಅವ್ರದ್ದು ಸ್ಟೋರೇಜ್ ಮಾಡೋದು, ಪ್ರೋಸೆಸ್ ಮಾಡೋದು ಮತ್ತೆ ಅದನ್ನ ಡಿಸ್ಪೆನ್ಸ್ ಮಾಡೋದು, ಇದು ಒಂದು ಸೆಂಟರ್.

0: ಇರುತ್ತೆ, ಅದಕ್ಕೆ ನಾವು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಕರಿತೀವಿ. ನಮ್ಮ ಆಸ್ಪತ್ರೆ ಒಳಗೆ ನಾವು 2018 ಶುರು ಮಾಡಿದ್ವಿ. ಅವತ್ತಿನಿಂದ ಇವತ್ತಿನೊಳಗು 7 ಮುಗೀತು, 8 ವರ್ಷಕ್ಕೆ ಕಾಲಿಟ್ಟಿದ್ವಿ. ನಮ್ಮಲ್ಲಿ ಹುಟ್ಟುವಂತ ಎಲ್ಲಾ ಮಕ್ಕಳು NICUದಲ್ಲಿ ಯಾರಿರ್ತಾರೆ ಅವ್ರಿಗೆಲ್ಲ ತಾಯಿ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾವು ಇದನ್ನ ಕೊಡ್ತೀವಿ, ಪ್ಯಾಸ್ಟರೈಸ್ ಮಾಡಿ ಕೊಡ್ತೀವಿ. ಸೊ ಇದು ನಮ್ಮಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದ ಸೆಂಟರ್, ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ಮಿಲ್ಕ್ ಬ್ಯಾಂಕ್ ಏನಿದೆ ಅದ್ರ ಹೆಸರು ಅಮೃತ ಅಂತ. ಸೊ ತಾಯಿ ಹಾಲು ಹೆಂಗ ಅಮೃತನೋ, ಸೊ ಇದು ಒಂದು ಅಮೃತ ಅಂತ ಹೆಸರಿಟ್ಟಿದ್ವಿ. ಸೊ ಅವತ್ತಿನಿಂದ ಇವತ್ತಿನವರು ಪ್ರತಿನಿತ್ಯ ನಾವು ಯಾವ ಮಕ್ಕಳಲ್ಲಿ, ಎಸ್ಪೆಷಲಿ NICUದಲ್ಲಿರೋ ಮಕ್ಕಳು, ಸಿಕ್ ಬೇಬೀಸ್ ಆಗ್ಲಿ, ಲೋ ಬರ್ತ್ ವೇಟ್ ಆಗ್ಲಿ, ಪ್ರೀಟರ್ಮ್ಸ್ ಆಗ್ಲಿ, ತಾಯಿ ಹಾಲು ಸಾಕಷ್ಟು ಇಲ್ಲ ಅಂತಂದ್ರೆ ನಮ್ಮ ಬ್ಯಾಂಕ್ ಇಂದ ಡೋನರ್ ಮಿಲ್ಕ್ ನ ಕೊಡ್ತೀವಿ.
1: ಮೇಡಮ್, ಈ ಒಂದು ಮಿಲ್ಕ್ ಬ್ಯಾಂಕ್ ನಲ್ಲಿ ಹಾಲು ಸಂಗ್ರಹ ಮಾಡುವಂತಹ ವಿಧಾನ ಯಾವ ರೀತಿ ಇರುತ್ತೆ? ಹಾಲು ಸಂಗ್ರಹ ಮತ್ತೆ ಹಾಗೇನೆ ಸಂರಕ್ಷಣೆ ಮತ್ತೆ ಸುರಕ್ಷತೆಗಾಗಿ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ?
0: ಬಹಳಷ್ಟು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ ಪ್ರಕಾರನೇ ನಾವು ಹೋಗ್ಬೇಕಾಗತ್ತೆ. ಮೊದಲೇದಾಗಿ ಈ ಹಾಲು ಯಾರು ಕೊಡ್ತಾರೆ ಅಂತ. ಸೊ ಸಾಕಷ್ಟು ಸಲ ನಮ್ಮಲ್ಲಿ ಡೆಲಿವರಿ ಆದ ತಾಯಂದಿರು ತಮ್ಮ ಮಗುವಿಗೆ ಸಾಕಷ್ಟು ತಗೊಂಡ್ಮೇಲೆ ಎಕ್ಸ್ಟ್ರಾ ಏನು ಉಳಿಯುತ್ತೋ ಅದನ್ನ ಡೊನೇಟ್ ಮಾಡ್ತಾರೆ. ಸೊ ಇದು ಒಂದು ಪ್ರೋಸೆಸ್ ಏನು, ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಅದರದ್ದು ಹೆಂಗ್ ನೀವು ಬ್ಲಡ್ ಕೊಡ್ತೀರೋ ಇದನ್ ಕೊಡ್ತೀರಾ, ಅದೇ ತರ ಹಾಲು ಕೊಡೋದನ್ನು ಒಂದು ಶ್ರೇಷ್ಠವಾದ ಕೆಲಸ, ದಾನ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಮೇಲೆ ಅವ್ರು ಒಪ್ಕೊಂಡ್ಮೇಲೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದ್ರೊಳಗೆ ಈಗ ಕೆಲವೊಂದು ರೋಗಗಳು ಬರುತ್ತವೆ ಅಂತ ಜನಕ್ಕೆ ಹೆದರಿಕೆ ಇದೆ, ಅವೆಲ್ಲ ತಪಾಸಣೆ ಮಾಡ್ತೀವಿ. ಆ ರಿಪೋರ್ಟ್ ತಗೊಂಡ್ಮೇಲೆ ಅವ್ರ ಕನ್ಸೆಂಟ್ ಕೊಟ್ಮೇಲೆ ಅದನ್ನ ಅವ್ರ ಸೈನ್ ತಗೊಂಡ್ಬಿಟ್ಟು ಎಲ್ಲ ಲೀಗಲಿ ಇದು ಇರುತ್ತೆ, ಅವ್ರು ಒಪ್ಕೋದ್ಮೇಲೆ ಆಮೇಲೆ ನಾವು ಮಿಲ್ಕ್ ನ ಅವ್ರ ಹತ್ರ ತಗೋತೀವಿ. ಒಂದೇ ಸಲ ಜಾಸ್ತಿ ತಗೊಳಲ್ಲ ನಾವು, 100-120 ml ಅಷ್ಟೇ ತಗೋತೀವಿ. ಅವ್ರ ಮೇಲಿನ ಮೇಲೆ ಬಂದು ಕೊಡ್ಬೋದು. ಅದಕ್ಕೆ ಸರಿಯಾದ ಒಂದು ಪ್ರೋಸೆಸ್ ಇರುತ್ತೆ, ಹೆಂಗೆ ಮೆಷಿನ್ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಪಂಪ್ಸ್ ಇರ್ತವೆ, ಅವು ನಾವು ಕೈಯಿಂದ ಹಾಲು ತೆಗ್ದಷ್ಟೇ, ಮಗು ಹಾಲು ಕುಡಿದಷ್ಟೇ ಸೂಕ್ಷ್ಮವಾಗಿ ಕೆಲಸ ಮಾಡ್ತವೆ. ಹಾಲು ತೆಗೆದ್ಮೇಲೆ ಅದನ್ನ ನಾವು ಟೆಸ್ಟಿಂಗ್ಗೆ ಕಳಿಸ್ಕೊಡ್ತೀವಿ. ಅದರೊಳಗೆ ಏನು ಬರ್ಲಿಲ್ಲಪ್ಪ ಅಂತಂದ್ರೆ ಅದನ್ನ ಹಾಲ್ನ ಪ್ಯಾಸ್ಟರೈಸ್ ಮಾಡ್ತೀವಿ. ಪ್ಯಾಸ್ಟರೈಸ್ ಮಾಡ್ಲಿಕ್ಕೆ ಸ್ಪೆಸಿಫಿಕ್ ಆಗಿ ಮೆಷಿನ್ ಇರುತ್ತೆ, ಅದು ಪ್ರೋಸೆಸ್ ಇರುತ್ತೆ ಹೀಟ್ ಮಾಡೋದು ಇದೆಲ್ಲ, ಅದ್ರ ಪ್ರಕಾರನೇ ಮಾಡ್ಬಿಟ್ಟು ಆಮೇಲೆ ಹಾಲು ಅದನ್ನ ಬಂದ ಮೇಲೂ ಇನ್ನೊಂದ್ಸಲ ನಾವು ಟೆಸ್ಟಿಂಗ್ ಕಳಿಸ್ತೀವಿ. ಪ್ಯಾಸ್ಟರೈಸೇಷನ್ ಆದ್ಮೇಲೆ ಅದರೊಳಗೆ ಎಲ್ಲಾ ನೆಗೆಟಿವ್ ಅಂತ ಬಂದ್ಮೇಲೆ ಆದ್ಮೇಲೆ ನಾವು ಅದನ್ನ ಡಿಸ್ಪೆನ್ಸ್ ಮಾಡ್ತೀವಿ. ಡಿಸ್ಪೆನ್ಸ್ ಮಾಡೋದು ಪ್ರಯಾರಿಟಿ ವೈಸ್, ಪ್ರೀ ಟರ್ಮು, ಸಿಕ್ ಬೇಬೀಸ್, ಲೋ ಬರ್ತ್ ವೇಟ್ ಇದ್ರೆ ಅವಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಅದಕ್ಕೆ ನಾವು ಕಳಿಸ್ಕೊಡ್ತೀವಿ. ಅದಕ್ಕೂ ಅವ್ರ ಕನ್ಸೆಂಟ್ ಕೊಡ್ಬೇಕು, ತಾಯಂದ್ರೆ ನಾವು ತಗೊಳಕ್ಕೆ ಏನೋ ಅಭ್ಯಂತರ ಇಲ್ಲ, ನಮ್ಮ ಮಗುಗೆ ನಾವು ಈ ಹಾಲು ತಗೋತೀವಿ ಅಂದ್ಮೇಲೆ ಕೊಡ್ತೀವಿ. ಸೊ ಇದೆಲ್ಲ ಡಾಕ್ಯುಮೆಂಟ್ ಇರುತ್ತೆ, SOPs ಅಂತ ಕರಿತೀವಿ, ಪ್ರೋಟೋಕಾಲ್ಸ್, ಅದ್ರ ಪ್ರಕಾರನೇ ಎಲ್ಲ ನಡೀತಿರುತ್ತೆ. ಬಿಕಾಸ್ ನಮ್ಗೆ ಹೆಂಗ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸಣ್ಣ ಮಕ್ಕಳ ಆರೋಗ್ಯದ ಒಂದು ಸೂಕ್ಷ್ಮ ಅಂಶ ಇದು, ಅದಕ್ಕಾಗಿ ಈ ತರ ಮಾಡ್ಕೊಂಡ್ ಬರ್ಬೇಕಾಗುತ್ತೆ.
1: ಮೇಡಮ್, ಇನ್ನು ಈ ಒಂದು ಸ್ತನಪಾನ ಸಪ್ತಾಹದ ಅಂಗವಾಗಿ ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅಂತ?
0: ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ, ಕೇಳಿ ಹಾಸ್ಪಿಟಲ್ ವತಿಯಿಂದ ನಾವು ವರ್ಷ ಈ ಕಾರ್ಯಕ್ರಮ ಜೋರಾಗಿ ಮಾಡ್ತಾ ಇದೀವಿ. 1st to 7th ಬಹಳಷ್ಟು ಕಾರ್ಯಕ್ರಮಗಳು ನಡೀತವೆ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಹಾಸ್ಪಿಟಲ್ ಸ್ಟಾರ್ಟ್ ಆಗುತ್ತೆ, ಅಲ್ಲೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ, ಎಲ್ಲ ತಾಯಂದ್ರನ್ನ ಕರೆದು ಹಾಸ್ಪಿಟಲ್ ಇರೋ ತಾಯಂದ್ರನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡ್ತೀವಿ, ಎದೆಹಾಲಿನ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಮೇಲಿಂದಕ್ಕೆ ಸಾಕಷ್ಟು ಈ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಅವ್ರಿಗೂ ಇದ್ರ ಬಗ್ಗೆ ಎಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅದನ್ನೆಲ್ಲ ಮಾಡ್ತೀವಿ. ಮತ್ತೆ ಕಮ್ಯುನಿಟಿ ಒಳಗೆ PHCs ಅಲ್ಲೆಲ್ಲ ಹೋಗ್ಬಿಟ್ಟು ಇದ್ರ ಬಗ್ಗೆ ಹೇಳ್ಕೊಡ್ತೀವಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೋಲ್ ಪ್ಲೇಸ್ ಮಾಡ್ತಾರೆ. ಈ ತರವಾಗಿ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ.
1: ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಕಿವಿ ಮಾತನ್ನ, ಯಾವ ಒಂದು ಸಲಹೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಸ್ತನ ಸಪ್ತಾಹದ, ಈ ಒಂದು ವಿಶ್ವ ಸ್ತನಪಾನದ ಸಪ್ತಾಹದ ಅಂಗವಾಗಿ?
0: ಒಂದೇ ಒಂದು ಹೇಳಕ್ ಏನ್ ಬಯಸ್ತೀನಿ ಅಂದ್ರೆ, ಎಲ್ಲರೂ ನೀವೀಗ ತಾಯಂದ್ರು ಈಗ ಹಾಲು ಕುಡಿಸ್ತಿರ್ಬೋದು, ಇಲ್ಲ ನೀವು ಎಲ್ಲ ಫೇಸ್ ಮುಗಿಸಿರ್ಬೋದು, ಯಾವ ಎಲ್ಲ ಹೆಣ್ಮಕ್ಳು ಎದೆ ಹಾಲಿನ ಮಹತ್ವದ ಬಗ್ಗೆ ಒಬ್ರಿಗೊಬ್ರು ಮಾಹಿತಿ ಕೊಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಇದಿಲ್ದೇನೆ ಮಾಡಕ್ ಸಾಧ್ಯ ಇಲ್ಲ, ನಾವು ಎಲ್ಲಾ ತಾಯಂದ್ರಿಗೂ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ತಪ್ಪು ವಿಷಯಗಳು ನಾವು ಮೀಡಿಯಾದಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ, TVನಲ್ಲಿ ನೋಡ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬಾರ್ದು, ಸರಿಯಾದ ಒಂದು ಮಾಹಿತಿನ ಎಲ್ಲಾ ತಾಯಂದ್ರಿಗೆ ಕೊಟ್ಟು ಅವ್ರ ಎದೆ ಹಾಲನ್ನ ಸಕ್ಸಸ್ಫುಲ್ಲಿ ಮಾಡೋಂಗ್ ಮಾಡಿದ್ರೆ ನಮ್ಮ ದೇಶದ ಆರೋಗ್ಯ, ಎಲ್ಲ ದೊಡ್ಡವರಾದ್ಮೇಲೆ ಅವ್ರು ಎಷ್ಟು ಆರೋಗ್ಯವಂತ ನಾಗರಿಕರಾಗ್ತಾರೆ ಅದನ್ನ ನಾವು ಇವಾಗಿಂದಾನೆ ಶುರು ಮಾಡ್ಲಿಕ್ಕೆ ಸಾಧ್ಯ. ಅದೊಂದೇ ಮೆಸೇಜ್ ಕೊಡ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸ್ತನಪಾನದ ಮಹತ್ವದ ಬಗ್ಗೆ, ಹಾಗೇನೆ ನಮ್ಮ ಒಂದು ತಾಯಂದಿರಲ್ಲಿರುವಂತಹ ಸಾಕಷ್ಟು ಸಂದೇಹಗಳಿಗೆ ಪರಿಹಾರವನ್ನ ಕೂಡ ನೀಡಿದ್ರಿ, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಸ್ನೇಹಿತರೇ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನು ಹಂಚಿಕೊಂಡವರು ಕೆಎಲ್ಇ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049904 ಕರೆ ಮಾಡಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 1453 ಹಾಗೂ 8123871607.

ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467 993.

0: तेरी तेरी
1: नसीला नसीला तेरा नैना, हमरा दिल में रहना। नसीला

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಉದ್ದೇಶಿಸಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿಂದು ಅಂಗೀಕಾರಗೊಂಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟಪತಿಗಳು ಇದೇ ವಿಷಯದ ಕುರಿತು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಇಂದು ಈ ವಿಧೇಯಕವನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ದು, ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಪ್ರಸ್ತುತ ಇರುವ 34 38 ಹೆಚ್ಚಿಸಲು ಇದು ಅವಕಾಶ ಕಲ್ಪಿಸುತ್ತದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲಪ್ರಯೋಗ ಖಂಡಿಸಿ ವಿಪಕ್ಷಗಳು ತೀವ್ರ ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಬ್ಯಾಂಕಿಂಗ್ಗೆ ಸೂಕ್ತ ಕಾನೂನು ಚೌಕಟ್ಟು ಒದಗಿಸುವ ಬ್ಯಾಂಕರ್ಗಳ ಪುಸ್ತಕಗಳ ಸಾಕ್ಷ್ಯ ಮಸೂದೆ 2026 ಹಾಗೂ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ತೀವ್ರ ನಿಲುವು ಹಾಗೂ ಸಭಾತ್ಯಾಗದ ನಡುವೆಯೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ದಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಲಾಯಿತು. ಕೇಂದ್ರ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ ಮಂಡಿಸಿದ ಈ ಮಸೂದೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಾಕಿ ಇರುವ ಹಣ ಪಾವತಿಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದ್ದು, ಸರಬರಾಜುದಾರರಿಗೆ ನೀಡಲಾದ ಪರಿಹಾರದ ಆದೇಶದ ಮೇಲಿನ ಮೇಲ್ಮನವಿಯು 6 ತಿಂಗಳಿಂದ ಹೆಚ್ಚು ಕಾಲ ನ್ಯಾಯಾಲಯದಲ್ಲಿ ಬಾಕಿ ಉಳಿದರೆ ಮೂಲ ಮೊತ್ತದ ಕನಿಷ್ಠ ಶೇಕಡ 50%ರಷ್ಟನ್ನು ಪಾವತಿಸಲು ನ್ಯಾಯಾಲಯಗಳಿಗೆ ಅಧಿಕಾರ ನೀಡುತ್ತದೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊದಲು ಮಾತನಾಡಲು ಅವಕಾಶ ನೀಡಬೇಕು ಮತ್ತು ಗೃಹ ಸಚಿವರು ಸದನಕ್ಕೆ ಬರಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರಿಂದ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಒಡಿಶಾದ ಕಟಕ್ನಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸತ್ಯ ನಿಷ್ಠೆ ಶಿಸ್ತು ಸಂವೇದನಶೀಲತೆ ಹಾಗೂ ರಾಷ್ಟಹಿತ ಮನೋಭಾವ ಹೊಂದಿರುವ ನಾಗರಿಕರನ್ನು ಸೃಷ್ಟಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳಿಗೆ ಇರುತ್ತದೆ. ಯುವಜನತೆಯ ಜ್ಞಾನ ಮಾನವ ಸೇವೆ ಸಮಾಜ ಕಲ್ಯಾಣ ಹಾಗೂ ರಾಷ್ಟದ ಉನ್ನತಿಯ ಮಾಧ್ಯಮವಾದಾಗ ಮಾತ್ರ ಅದು ಸಾರ್ಥಕತೆ ಪಡೆಯುತ್ತದೆ ಎಂದು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ ಹಾಗೂ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ಅಂತಿಮ ವರದಿ ಸಲ್ಲಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಮುಕ್ತ ಅವಕಾಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಗಂಭೀರ ಅಪರಾಧ ಹಿನ್ನೆಲೆ ಇದ್ದವರ ವಿರುದ್ದದ ಕ್ರಮಕ್ಕೆ ಮಾತ್ರ ಜುಲೈ 28 ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ, ಪೊಲೀಸ್ ದೌರ್ಜನ್ಯದ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಹೂಡಿಕೆ, ವ್ಯಾಪಾರ ಹಾಗೂ ಆರೋಗ್ಯ ಮತ್ತು ಔಷಧೀಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವಾಣಿಜ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ ಉಜ್ಬೇಕಿಸ್ತಾನ ಉದ್ಯಮ ವೇದಿಕೆಯಲ್ಲಿ ಮಾತನಾಡಿದ ಸಚಿವರು, ಭಾರತ ಮತ್ತು ಉಜ್ಬೇಕಿಸ್ತಾನದ ಉದ್ಯಮಗಳು ಪರಸ್ಪರ ದೇಶಗಳಲ್ಲಿರುವ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಇಂದು ಉಜ್ಬೇಕಿಸ್ತಾನದ ಹೂಡಿಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಲಜೀಜ್ ಕುಡ್ರತೋವ್ ಅವರನ್ನು ಭೇಟಿಯಾದರು. ಈ ವೇಳೆ ಭಾರತ ಉಜ್ಬೇಕಿಸ್ತಾನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ದ್ವಿಚಕ್ರ ವಾಹನ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲು ಹಾಗೂ ವಾಹನಗಳ ನಡುವೆ ನೇರ ಸಂವಹನ ಕಲ್ಪಿಸುವ ವೆಹಿಕಲ್ ಟು ವೆಹಿಕಲ್ ತಂತ್ರಜ್ಞಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ದಟ್ಟಣೆಯ ರಸ್ತೆಗಳು ಹಾಗೂ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಿರಿದಾದ ರಸ್ತೆಗಳ ಮೂಲಕ ವೇಗವಾಗಿ ತಲುಪಿ ತುರ್ತು ವೈದ್ಯಕೀಯ ನೆರವು ಒದಗಿಸಲು ದ್ವಿಚಕ್ರ ರಸ್ತೆ ಆಂಬ್ಯುಲೆನ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಾಹನ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟನಲ್ಲಿ ವೆಹಿಕಲ್ ಟು ವೆಹಿಕಲ್ ಸಂವಹನ ವ್ಯವಸ್ಥೆಯ ತಿದ್ದುಪಡಿಯನ್ನು ಪ್ರಸ್ತಾಪಿಸಲಾಗಿದೆ. ಈ ತಂತ್ರಜ್ಞಾನ ಮುಂಭಾಗದ ವಾಹನ ದಿಢೀರ್ ಬ್ರೇಕ್ ಹಾಕುವುದು, ಎದುರಾಗಬಹುದಾದ ಅಪಘಾತಗಳ ಅಪಾಯ, ಅಸುರಕ್ಷಿತ ಲೇನ್ ಬದಲಾವಣೆ ಹಾಗೂ ತುರ್ತು ಸೇವಾ ವಾಹನಗಳಾದ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನಗಳು ಆಗಮಿಸುತ್ತಿರುವ ಕುರಿತು ಚಾಲಕರಿಗೆ ಅಥವಾ ವಾಹನ ವ್ಯವಸ್ಥೆಗೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಲು ನೆರವಾಗಲಿದೆ. ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯದ ಮಿಲಿಟರಿ ಹಾಗೂ ನಾಗರಿಕ ವಿಭಾಗಗಳ ನಡುವೆ ಹೆಚ್ಚಿನ ಸಮನ್ವಯ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಶಸ್ತ ಪಡೆಗಳ ಪ್ರಧಾನ ಕಚೇರಿ AFHQ ನಾಗರಿಕ ಸೇವೆಗಳ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, AFHQ ಕೇಡರ್ ರಕ್ಷಣಾ ಸಚಿವಾಲಯಕ್ಕೆ ನಿರಂತರತೆ, ಕ್ಷೇತ್ರ ಪರಿಣತಿ ಮತ್ತು ನೀತಿ ಸ್ಥಿರತೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದರು. ದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 30ರಂದು ನಡೆದಿದ್ದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ ಹಾಗೂ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತದ ವೇಟ್ ಲಿಫ್ಟರ್ಗಳನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಸನ್ಮಾನಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಚಿವರು, ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಬಳಿಕ ತರಬೇತುದಾರರಿಗೆ ಗೌರವ ಸಲ್ಲಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 13 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದಿರುವುದು ದೇಶದ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಅಚಲ ಬದ್ದತೆಗೆ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE ವಿಶ್ವವಿದ್ಯಾಲಯ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ರೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೋಲ್ ಆಫ್ ಪ್ರಿಡೇಟರಿ ಗ್ರೀನ್ ಲೇಸ್ ಸ್ವಿಂಗ್ ಇನ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬೈ ಬಯೋಲಾಜಿಕಲ್ ಮೆಥಡ್. ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕೇಲಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈ ಲಾಂಗಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಂಟಮೊಲಾಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಅಲ್ಲಿಂದ ಪ್ರಾರಂಭ ಮಾಡೋಣ. ಪರಭಕ್ಷಕ ಕೀಟ ಎಂದರೇನು?
1: ಎಸ್ ನೋಡಿ ಸರ್, ಪರಭಕ್ಷಕ ಕೀಟ ಅಂದ್ರೆ ನಾವು ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ರಿಡೇಟರ್ಸ್ ಅಂತೀವಿ. ಏನಂದ್ರೆ ಇದೊಂದು ಕೀಟವಾಗಿದ್ದು, ಸಾಮಾನ್ಯ ಕೀಟದ ತರನೇ ಇದು ಒಂದು ಕೀಟ ಆಗಿದ್ದು, ಬಟ್ ಏನಾಗುತ್ತೆ, ಸಾಮಾನ್ಯ ಕೀಟಗಳು ನಮ್ಮ ಬೆಳೆಗಳನ್ನು ನಾಶ ಮಾಡಿ ಅವು ತಿಂದು ಬೆಳೆಗಳನ್ನು ತಿಂದು ತಾವು ಬದುಕೊಂತವೆ. ಬಟ್ ಈ ಪರಭಕ್ಷ ಕೀಟ ಅಂದ್ರೆ ನಮ್ಮ ಬೆಳೆಗಳನ್ನು ಯಾವ ನಾಶ ಮಾಡಲು ಬರುತ್ತವೆಯೋ ಅಂತ ಕೀಟವನ್ನು ಈ ಕೀಟವು ತಿಂದು ತನ್ನ ಒಂದು ಜೀವನ ಚರಿತ್ರೆಯನ್ನು ಮುನ್ನಡೆಸುತ್ತದೆ. ಈಗ ನಮಗೆ ಇಲ್ಲಿ ಏನು ಲಾಭ ಅಂದ್ರೆ, ಈ ಪರಭಕ್ಷ ಕೀಟವು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತಹ ಒಂದು ಕೀಟಗಳನ್ನೇ ತಿಂದು ಬಿಡುತ್ತೆ. ಆವಾಗ ನಮಗೆ ಏನಾಗುತ್ತೆ, ಇದರಿಂದ ಉಪಯೋಗವಾಗುತ್ತೆ. ಅದಕ್ಕೆ ಪರಭಕ್ಷ ಕೀಟಗಳನ್ನು ಹತೋಟಿ ಮಾಡುವಲ್ಲಿ ತುಂಬಾ ಮಹತ್ವದ ಪಾತ್ರವಿದೆ, ಎಸ್ಪೆಷಲಿ ಕೃಷಿಯಲ್ಲಿ. ಅದಕ್ಕಾಗಿ ಇದು ತುಂಬಾ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆಯುತ್ತಿದೆ ಸರ್.
0: ಅಂತಹ ಸಂದರ್ಭದಲ್ಲಿ ಇದನ್ನ ರೈತರು ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಓಕೆ ಸರ್. ಈಗ ನೋಡಿ ಸರ್, ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಒಂದು ಕೃಷಿಯಲ್ಲಿ ಎಲ್ಲಾ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ದೊಡ್ಡ ತಪ್ಪು. ಈಗ ಬೆಳೆಗಳಿಗೆ ಒಂದು ರೋಗ ಬರಲಿ ಅಥವಾ ಯಾವ್ದೋ ಒಂದು ಕೀಟ ಬರಲಿ, ಅವ್ರು ಮೊದಲನೇ ಒಂದು ಕ್ರಮ ತೆಗೆದುಕೊಳ್ಳೋದು ಪಟ್ಟಂತಂದು ಕೀಟನಾಶಕಗಳ ಅಂಗಡಿಗೆ ಓಡಿ ಹೋಗೋದು. ಅವರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಇವತ್ತು ಕೀಟವನ್ನು ನೋಡಿಬಿಟ್ರೆ ಮರುದಿನ ಅದು ಇರಲೇಬಾರದು ಅವ್ರ ಬೆಳೆಗಳಲ್ಲಿ. ಅವರಿಗೆ ಒಂದು ತಳ್ಕೊಳ್ಳುವಂತ ಪುರುಸೊತ್ತು ಇಲ್ಲ, ತಾಕತ್ತು ಇಲ್ಲ. ಹೋಗಿ ಏನ್ ಮಾಡೋದಂದ್ರೆ ಫಸ್ಟ್ ಡಿಫೆನ್ಸ್ ಅನ್ನೋದು ಅವರು ಏನಂದ್ರೆ ಕೀಟನಾಶಕ ಅಂಗಡಿಗಳಿಗೆ ಹೋಗೋದು, ಒಂದು 1500, 2000, 2500 ಕೊಟ್ಟು ತಂದ್ಬಿಡೋದು. ತಂದ್ಬಿಟ್ಟು ಅವರ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿಬಿಡೋದು. ಅವ್ರು ಮಾಡ್ತಾರೆ ಆ ಕೀಟಗಳನ್ನ, ಅದನ್ನೇನ್ ಮಾಡ್ತಾರೆ ಅಂದ್ರೆ ಸಾಯ್ಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ ಅಂದ್ರೆ ಆ ಕೀಟನಾಶಕ ಏನ್ ಬೆಳೆಯಲ್ಲಿ ಮಾಡಿರ್ತಾರೆ, ಉಪಯೋಗ ಮಾಡಿರ್ತಾರಲ್ಲ, ಅದು ತುಂಬಾ ವಿಷಕಾರಿ ಇರುತ್ತೆ. ಅದನ್ನ ನಾವು ನೀವೆಲ್ಲರೂ ತಿಂತೀವಿ. ತಿಂದಾಗ ಕೆಲವ್ ಹೇಳ್ತಾ ಇರ್ತಾರೆ, ಒಂದು ಅಡಿಕೆ ಹುಳನ್ನ ಹಾಕಿಲ್ಲ ಅವನಿಗೆ ಹೆಂಗೆ ಕ್ಯಾನ್ಸರ್ ಬಂತು, ಒಂದ್ ಅಡಿಕೆ ಹುಳನ್ನ ತಿಂದಲ್ಲ ಯಾಕೆ ತರ ಇದಾಯ್ತು. ಬಟ್ ಒಳಗಡೆ ಏನಾಗಿರುತ್ತೆ ಅಂದ್ರೆ, ಈ ಒಂದು ಕೀಟನಾಶಕ ರಾಸಾಯನಿಕ ವಸ್ತು ಬೆಳೆಗಳ ಮೈಯಲ್ಲಿ ಹೋಗ್ಬಿಟ್ಟು ಅದನ್ನ ನಾವು ತಿಂದು ನಮ್ಗೆ ಸುಮಾರು ರೋಗ ರುಜಿನಗಳು ಬರುತ್ತವೆ. ಸೊ ಈ ಒಂದು ಎಲ್ಲಾ ವ್ಯವಸ್ಥೆ ನೋಡ್ಬಿಟ್ಟು ನಾವು ಪರಭಕ್ಷ ಕೀಟವನ್ನು ಯೂಸ್ ಮಾಡ್ಬೇಕು ಅಥವಾ ಉಪಯೋಗ ಮಾಡ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ಪರಭಕ್ಷ ಕೀಟದ ಉಪಯೋಗದಿಂದ ಇಂತ ಎಲ್ಲ ಒಂದು ರಾಸಾಯನಿಕ ವಸ್ತುಗಳು ನಾವು ನಮ್ಮ ಬೆಳೆಗಳ ಮೇಲೆ ಹಾಕೋದು ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಾವು ವಿಷಪೂರಿತ ಆಹಾರವನ್ನು ಬಿಟ್ಟು ಸ್ವಪ್ರೇರಿತ ಅತ್ಯಂತ ಅತ್ಯುತ್ತಮವಾದ ಆಹಾರವನ್ನು ನಾವು ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಪರಭಕ್ಷ ಕೀಟ ತುಂಬಾ ಸಹಾಯ ಮಾಡುತ್ತೆ ನಮ್ಮ ರೈತ ಬಾಂಧವರಿಗೂ ಹಾಗೂ ಜನಸಾಮಾನ್ಯರಿಗೂ. ಅದಕ್ಕೆ ಇದರ ಮಹತ್ವ ತುಂಬಾ ಇದೆ ಸರ್.
0: ಬಹಳ ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಬಹಳ ಆದ್ಯತೆ ಕೊಡಲಾಗುತ್ತದೆ.
1: ಹೌದು.
0: ಅಂತ ಸಂದರ್ಭದಲ್ಲಿ ಈಗ ಇರೋ ಪರಿಸ್ಥಿತಿಯಲ್ಲಿ ರೈತರು ಇದನ್ನ ಎಷ್ಟು ಮಟ್ಟಿಗೆ ಅಳವಡಿಸಿಕೊಂಡಿದ್ದಾರೆ ಅದ್ರ ಬಗ್ಗೆ ತಿಳಿಸಿ, ಅಂಡ್ ಎಷ್ಟು ಅವೇರ್ ಆಗಿದ್ದಾರೆ, ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆ ತಿಳಿಸಿ.
1: ಓಕೆ ನೋಡಿ ಸರ್, ಈಗ ನಿಮ್ಮ ಒಂದು ಪ್ರಶ್ನೆಗೆ ತಕ್ಕಂತೆ ಉತ್ತರ ಏನಂದ್ರೆ, ನಮ್ಮ ದೇಶದಲ್ಲಿ ಸುಮಾರು ಏನಂದ್ರೆ ರಿಸರ್ಚ್ ಆಕ್ಟಿವಿಟೀಸ್ ಆಗುತ್ತೆ, ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರ್ಬೋದು ಅಥವಾ ಪ್ರಯೋಗಾಲಯದಲ್ಲಿ ಇರ್ಬೋದು. ಅಲ್ಲಿ ಆದಂತ ಒಂದು ರಿಸಲ್ಟ್ ಈ ರೈತರ ಲೆವೆಲ್ಗೆ ತಂದು ಕೊಡುವಂತ ಒಂದು ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತೀವಿ. ಎಕ್ಸ್ಟೆನ್ಷನ್ ಆಫೀಸರ್ಗಳೇ ತುಂಬಾ ಕಡಿಮೆ ಇದ್ದಾರೆ. ಓಕೆ, ಎಕ್ಸ್ಟೆನ್ಷನ್ ಆಫೀಸರ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಮಾಡಿಬಿಟ್ಟು ಆ ಒಂದು ವಿಷಯವನ್ನು ರೈತರಿಗೆ ತಲುಪಿಸಬೇಕು. ಆಕ್ಚುಲ್ ನಿಜ ಹೇಳಬೇಕಂದ್ರೆ ಈ ಪರಭಕ್ಷ ಕೀಟದ ಒಂದು ಮಹತ್ವ ನಮ್ಮ ರೈತರಿಗೆ ತುಂಬಾ ತಿಳಿದೇ ಇಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ, ಈ ಒಂದು ಪ್ರಯೋಗ ಅಥವಾ ಒಂದು ಪರಭಕ್ಷ ಕೀಟದ ಉತ್ಪಾದನೆ ಇದು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಸೀಮಿತವಾಗಿದೆ, ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ನಾವು ತಿಳಿದಿರುವಂತ ರೈತರು ಅವ್ರಿಗಷ್ಟೇ ಸೀಮಿತವಾಗಿದೆ. ಈ ನೋಡಿ, ನಮ್ಮ ದೇಶದಲ್ಲಿ 50% ರೈತರು ಇದ್ದಾರೆ ಈಗ, ಅಂದ್ರೆ ಉದ್ಯೋಗ ಅವಕಾಶ ನೋಡಿದ್ರೆ 50% ರೈತ ಆಕ್ಟಿವಿಟಿಯಲ್ಲಿ ಬಿಜಿ ಆಗಿದ್ದಾರೆ. ಇವರಿಗೆ ಯಾವ್ದು ಇದ್ರ ಬಗ್ಗೆ ನಾಲೆಜ್ ಇಲ್ಲ, ತಿಳುವಳಿಕೆ ಇಲ್ಲ. ಯಾಕೆ ತಿಳುವಳಿಕೆ ಇಲ್ಲ ಅಂದ್ರೆ, ಲ್ಯಾಬ್ ಅಲ್ಲಿ ಆಗ್ತಾ ಇರುವಂತ ಒಂದು ರಿಸರ್ಚ್ ಆಕ್ಟಿವಿಟಿ ಆಗ್ಬೋದು ಅಥವಾ ಇದು ಪರಭಕ್ಷ ಕೀಟದ ಪ್ರೊಡಕ್ಷನ್ ಆಗುತ್ತೆ, ಅದು ರೈತರಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಇಲ್ಲಿ ವಿಸ್ತರಣಾ ಅಧಿಕಾರಿಗಳ ಕೊರತೆ ತುಂಬಾ ಇದೆ. ಬಟ್ ಕೆಲವೊಂದು ರೈತರು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಒಂದು ಅಗ್ರಿಕಲ್ಚರ್ ವಿಭಾಗಕ್ಕೆ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ತಾವು ವಿಸ್ತರಣಾ ಅಧಿಕಾರಿಗಳನ್ನು ಹೆಚ್ಚಿಸಿ. ಸೊ ನಾವು ಏನು ಕೃಷಿ ವಿಷಯದಲ್ಲಿ ಒಂದು ಈ ಪ್ರಯೋಗ ಮಾಡ್ತಾ ಇದ್ದೀವಿ, ಪರಭಕ್ಷ ಕೀಟಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಈ ಒಂದು ಜ್ಞಾನವನ್ನು ತಾವು ರೈತರಿಗೆ ತಿಳಿಸಬೇಕು. ಮೊದಲನೇದು ರೈತರಿಗೆ ಇದರ ಬಗ್ಗೆ ಜಾಸ್ತಿ ವಿಷಯ ಗೊತ್ತಿಲ್ಲ. ಎರಡನೇದು ಗೊತ್ತಿದ್ರು ತುಂಬಾ ಕಡಿಮೆ ರೈತರಿಗೆ ಗೊತ್ತಿದೆ. ಎಂತವ್ರಿಗೆ ಅಂದ್ರೆ, ಕೆಲವೊಬ್ಬರು ಉದ್ಯೋಗವನ್ನು ಬಿಟ್ಟು ಬಂದು ರೈತಾಪಿ ಮಾಡ್ತಾ ಇದ್ದಾರೆ, ಅಂತವ್ರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಮನವಿ ಏನಂದ್ರೆ, ವಿಸ್ತರಣಾ ಅಧಿಕಾರಿಗಳಿಗೆ ಜಾಸ್ತಿ ಒಂದು ರಿಕ್ರೂಟ್ಮೆಂಟ್ ಮಾಡಿಕೊಂಡು ನಮ್ಮ ಲ್ಯಾಬಲ್ಲಿ ನಡೆಯುತ್ತಂತ ಒಂದು ಪರಭಕ್ಷ ಕೀಟದ ಉತ್ಪಾದನೆಯನ್ನು ರೈತರಿಗೆ ತಲುಪಿಸಿ ಡೆಫಿನೆಟ್ಲಿ ಅವರು ಈ ಒಂದು ಪರಭಕ್ಷ ಕೀಟದ ಒಂದು ಉಪಯೋಗ ಮಾಡ್ಕೊಳ್ತಾರೆ, ಮಾಡಿಕೊಂಡು ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ತಾರಂತ ಇದೊಂದು ನನ್ನ ಅಭಿಪ್ರಾಯವಾಗಿದೆ ಸರ್.
0: ಬಹಳ ಮುಖ್ಯವಾಗಿ ಈಗ ಈ ಪರಭಕ್ಷಕ ಕೀಟದ ಮಹತ್ವದ ಬಗ್ಗೆ ತಾವು ತಿಳಿಸಿದ್ರೆ ರೈತರಿಗೆ ಯಾವ ರೀತಿಯ ಲಾಭ ಇದೆ ಅದರ ಬಗ್ಗೆ ನಿಮ್ ಕಡೆ ತಿಳ್ಕೊಳ್ಳೋಣ. ಅದ್ರಿಗಿಂತ ಮುಂಚೆ ಜೀವನ ಚರಿತ್ರೆ ಆಫ್ ಅಪರಭಕ್ಷಕ ಕೀಟ ಅದ್ರ ಬಗ್ಗೆ ಸ್ವಲ್ಪ
1: ಸರ್. ಈಗ ನಾನು ಮಾತಾಡ್ತ ಪರಭಕ್ಷ ಕೀಟ ಅಂದ್ರೆ ಅದು ಕ್ರೈಸೋಪರ್ಲಾ ಜಸ್ಟ್ರವಿಸ್ ಎಲೆಮಿ ಅಂತಂದು ಇದೊಂದು ಪ್ರಿಡೇಟರ್ ಅಥವಾ ಪರಭಕ್ಷ ಕೀಟ ಆಗಿದ್ದು ಇದನ್ನ ನಾವು ಕನ್ನಡದಲ್ಲಿ ಹಸಿರು ಪರಭಕ್ಷಕ ಕೀಟ ಅಂತೇವೆ ಸರ್. ಓಕೆ, ಸೊ ಇದರ ಜೀವನ ಚರಿತ್ರೆ ಯಾವ ತರ ಇದೆ ಅಂದ್ರೆ ಮೊದಲನೇದು ಇದು ಮೊಟ್ಟೆ ಇರುತ್ತದೆ. ಮೊಟ್ಟೆ ಸುಮಾರು ಇದು ಒಂದು ಹೆಣ್ಣು ತಾಯಿ 250-500 ಮೊಟ್ಟೆಗಳನ್ನು ಇಡುತ್ತದೆ. ಎಲ್ಲಿ ಇಡುತ್ತದೆ ಅಂದ್ರೆ ಗಿಡಗಳ ಎಲೆಗಳ ಮೇಲೆ ಆಗಿರ್ಬೋದು, ಗಿಡಗಳ ಎಲೆಗಳ ಕೆಳಗಡೆ ಆಗಿರ್ಬೋದು, ಯಾವ ಗಿಡ ಅಥವಾ ಯಾವ ಕ್ರಾಪ್ ಅಂದ್ರೆ ಕಾಟನ್ ಆಗಿರ್ಬೋದು, ಯಾವುದೇ ಒಂದು ನಾವು ಗದ್ದೆಯಲ್ಲಿ ಬೆಳೆತುವಂತ ಪಲ್ಸ್ ದ್ವಿದಳ ಧಾನ್ಯಗಳು ಆಗಿರ್ಬೋದು ಅಥವಾ ಏಕದಳ ಧಾನ್ಯಗಳಾಗಿರ್ಬೋದು, ಎಲೆಗಳ ಮೇಲೆ ಅಥವಾ ಎಲೆಗಳ ಕೆಳಗೆ ಮೊಟ್ಟೆ ಇಡುತ್ತದೆ. ಆ ಮೊಟ್ಟೆ ಒಡೆಯಲು 3-4 ದಿವಸ ಬೇಕು. ಮೊಟ್ಟೆ ಒಡೆದ ತಕ್ಷಣ ಏನಾಗುತ್ತೆ ಅಂದ್ರೆ ಮರಿ ಹುಳು ಹೊರಗಡೆ ಬರುತ್ತದೆ. ಮರಿ ಹುಳುವಿನಲ್ಲಿ 3 ವಿಧದ ಹಂತಗಳು. ಒಂದನೆಯ ಮರಿ ಹುಳು 3 ದಿವಸ ಬದುಕುತ್ತದೆ, ಎರಡನೆಯ ಮರಿ ಹುಳು 4 ದಿವಸ ಬದುಕುತ್ತದೆ, 5ನೇ ಮರಿ ಹುಳು 4-5 ದಿವಸ ಬದುಕುತ್ತದೆ. ಸೊ ಹೀಗೆ 3 ರೀತಿಯ ಜೀವನ ಚಕ್ರ ಮರಿ ಹುಳುವಿನಲ್ಲಿ, ಅದಕ್ಕೆ ನಾವು ಪ್ರಿಡೇಟರಿ ಲಾರ್ವಾ ಅಂತೀವಿ. ಸೊ ಒಟ್ಟಾರೆಯಾಗಿ ಮರುಳಿನ ಜೀವನ ಚಕ್ರ ಎಷ್ಟಂದ್ರೆ ಸುಮಾರು 8-11 ದಿವಸ ಇರುತ್ತದೆ. ಇದೇ ಒಂದು ಪರಭಕ್ಷ ಕೀಟದ ಜೀವನ ಚರಿತ್ರೆ. ತಾಯಿ ಹುಳನ್ನು ಪರಭಕ್ಷಕಲ್ಲ, ಮೊಟ್ಟೆನು ಪರಭಕ್ಷಕನಲ್ಲ, ಆದಂತರ ಕೋಶವಸ್ತುನು ಪರಭಕ್ಷಕನಲ್ಲ, ಒಂದೇ ಮರಿ ಹುಳು ಅಷ್ಟೇ ಇದು ಏನಂದ್ರೆ ಪರಭಕ್ಷಕ. ಈ 3 ವಿವಿಧ ಹಂತಗಳಲ್ಲಿದೆಲ್ಲ ಇದೇನಾಗುತ್ತಂದ್ರೆ ಒಂದು ಮರಿ ಹುಳು 3 ತರದ ಜೀವನ ಚರಿತ್ರೆ ಇದು ಟೋಟಲ್ ತನ್ನ ಜೀವನ ವ್ಯವಸ್ಥೆಯಲ್ಲಿ ಸುಮಾರು 150-250 ಸಸ್ಯಗಳನ್ನು ತಿನ್ನುತ್ತದೆ. ಆನಂತರ ವೈಟ್ ಲ್ಯಾಂಡ್ ತಿನ್ನುತ್ತದೆ. ಆನಂತರ ನಾವು ಕೆಲವೊಂದು ಹೇಳ್ತೀವಿ ಲೆಪಿಡಾಪ್ಟರ್ನ ಎಗ್ಸ್ ಇರುತ್ತೆ, ಆ ಲೆಪಿಡಾಪ್ಟರ್ನ ಎಗ್ಸ್ ಅಂತ ತಿನ್ನುತ್ತೆ. ಸೊ ಇದು ಮರಿ ಹುಳು ಆಯ್ತು. ಮರಿ ಹುಳು ಆದ ತಕ್ಷಣ ನೆಕ್ಸ್ಟ್ ಬರೋ ಒಂದು ಜೀವನ ಚರಿತ್ರೆ ಅಂದ್ರೆ ಕೋಶಾವಸ್ಥೆ, ನಾವು ಅದಕ್ಕೆ ಪೀಪೆ ಅಂತೀವಿ. ಓಕೆ, ಸೊ ಇದು ಸುಮಾರು 8 ದಿವಸ ತಗೊಳ್ಳುತ್ತದೆ. ಆ ಪೀಪೆ ಬಡಿದು ಹೊರಗೆ ತಾಯಿ ಬರುತ್ತದೆ ಅಥವಾ ತಂದೆ ಬರುತ್ತದೆ, ಗಂಡು ಹುಳು ಅಥವಾ ಹೆಣ್ಣು ಹುಳು ಬರುತ್ತೆ. ಆ ಗಂಡು ಅಥವಾ ಹೆಣ್ಣು ಹುಳು ಸುಮಾರಾಗಿ 7-8 ದಿವಸ ಬದುಕುತ್ತದೆ. ಸೊ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಈ ಒಂದು ಪರಭಕ್ಷ ಕೀಟ ಗ್ರೀನ್ ಲೀಫ್ ವಿಂಗ್ನ ಪರಭಕ್ಷ ಕೀಟದ ಜೀವನ ಚರಿತ್ರೆ 21-28 ದಿವಸ ಆಗಿರುತ್ತದೆ.
0: ಬಹಳ ವಿವರವಾಗಿ ತಾವು ಅದರ ಬಗ್ಗೆ ತಿಳಿಸಿದ್ರಿ. ಈಗ ಸಾಕಾಣಿಕೆ ಕ್ರಮದ ಬಗ್ಗೆ ತಿಳಿಸ್ಕೊಳ್ಳಿ
1: ಸರ್. ಸಾಕಾಣಿಕೆ ಕ್ರಮ ಅಂದ್ರೆ 2 ರೀತಿಯಾಗಿ ನಾವು ಸಾಕಾಣಿಕೆ ಮಾಡಬಹುದು. ಒಂದನೆಯದ್ದು ಆರ್ಟಿಫಿಷಿಯಲ್ ಡಯಟ್ಸ್ ಅಂತೀವಿ ನಾವು, ಅಂದ್ರೆ ಕೃತಕವಾಗಿ ಆಹಾರನ ತಯಾರು ಮಾಡೋದು. ಈ ಒಂದು ವ್ಯವಸ್ಥೆ ಯಾವಾಗ ಬರುತ್ತದೆ ಅಂದ್ರೆ ಅಕಸ್ಮಾತ್ ಆಗಿ ನಮಗೆ ಈ ಪರಭಕ್ಷ ಕೀಟದ ಆಹಾರ ನೈಸರ್ಗಿಕವಾಗಿ ಸಿಗದೇ ಇದ್ದಾಗ. ಈ ಪರಭಕ್ಷ ಕೀಟದ ಮುಖ್ಯ ಆಹಾರವೆಂದರೆ ರಸ ಇರುವ ಕೀಟಗಳು. ಅವು ಯಾವ ಅಂದ್ರೆ ಸಸ್ಯನಾಗಿರ್ಬೋದು, ಅದಕ್ಕೆ ಅಪಿಡ್ಸ್ ಅಂತೀವಿ, ವೈಟ್ ಫ್ಲೈ ಅಂತೀವಿ ಅಂದ್ರೆ ಬಿಳಿ ಹುಳು ಆಗಿರ್ಬೋದು, ಲೀಫ್ ಹಾಪರ್ ಅಂತೀವಿ ಹಸಿರು ಜಿಗಿ ಹುಳು ಅಂತೀವಿ, ಅಥವಾ ಲೆಪಿಡಾಪ್ಟರ್ನ್ ಇನ್ಸೆಕ್ಟದ ಮೊಟ್ಟೆಗಳು. ಇವು 4 ಅಕಸ್ಮಾತ್ ಆಗಿ ನಿಸರ್ಗದಲ್ಲಿ ಸಿಗದೇ ಇದ್ದಾಗ ನಾವೇ ನಮ್ಮ ಕೃತಕ ಲ್ಯಾಬೊರೇಟರಿಯಲ್ಲಿ ನಾವು ಇದರ ಆಹಾರವನ್ನು ತಯಾರು ಮಾಡಬಹುದು. ಅದಕ್ಕೆ ನಾವು ಏನನ್ನು ಉಪಯೋಗಿಸಬೇಕಂದ್ರೆ, ಒಂದನೇದಾಗಿ ಯಾವ್ದಾದ್ರು ಪೀಪ ಅಂತೀವಿ, ಎಕ್ಸಾಂಪಲ್ ನೀವು ತಗೊಳ್ಳಿ, ಯಾವ್ದಾದ್ರು ಕೀಟದ ಪೀಪ ತಗೊಳ್ಳಿ, ಆ ಪೀಪವನ್ನು ಒಣಗಿಸಬೇಕು, ಒಣಗಿಸಿ ಪುಡಿ ಮಾಡಬೇಕು, ಅದನ್ನ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬೇಕು. ಆನಂತರ ಅದರಲ್ಲಿ ಶತಾವರಿ ಅಂತ ಒಂದು ಪ್ಲಾಂಟ್ ಬರುತ್ತೆ, ಆ ಶತಾವರಿ ಪೌಡರ್ ಮಾಡ್ಕೋಬೇಕು. ಆನಂತರ ಅದಕ್ಕೆ ಒಂದ್ ಸ್ವಲ್ಪ ಈಸ್ಟ್ ಹಾಕಬೇಕು. ಇವನ್ನೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಣಗಿಸಿ ಸೆಮಿ ಸಾಲಿಡ್ ತರ ಆ ಒಂದು ಒಂದು ಫುಡ್ ಅನ್ನ ನಾವು ಇದಕ್ಕೆ ಕೊಟ್ರೆ ನಾವು ಲ್ಯಾಬ್ ಅಲ್ಲಿ ಇದನ್ನ ಆರ್ಟಿಫಿಷಿಯಲ್ ಪ್ರೊಡಕ್ಷನ್ ಮಾಡಬಹುದು. ಇದು ಬೇಡಪ್ಪ ಅಂತಂದ್ರೆ ರೈತರಿಗೆ ಇದು ಗೊತ್ತಿರಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ರೈತರು ಸುಮಾರು ಬೆಳೆಗಳಿರುತ್ತೆ ಹೊಲದಲ್ಲಿ ಗದ್ದೆಗಳಲ್ಲಿ, ಆ ಬೆಳೆಗಳಿಗೆ ಖಂಡಿತವಾಗಿಯೂ ರಸಾಯನಿಕ ಕೀಟಗಳು ಬಂದೇ ಬರುತ್ತವೆ. ಅವಾಗ ಏನ್ ಮಾಡಬೇಕು, ಅಂತ ರಸಾಯನಿಕ ಕೀಟಗಳನ್ನ ನಾವು ಗದ್ದೆಯಿಂದ ನಮ್ಮ ಮನೆಗೆ ಅಥವಾ ಲ್ಯಾಬೊರೇಟರಿ ತಂದ್ಬಿಟ್ಟು ಈ ಒಂದು ಹಸಿರು ಗ್ರೀನ್ ಲೀಫ್ ವಿಂಗಿಗೆ ತಿನ್ನಲು ಬಿಡಬೇಕು. ಸೊ ಈ ತರವಾಗಿ ರೈತರು ಕೂಡ ಅನ್ನ ಉತ್ಪತ್ತಿ ಮಾಡಬಹುದು, ಸೈಂಟಿಫಿಕ್ ಕಮ್ಯುನಿಟಿ ಲ್ಯಾಬ್ ಅಲ್ಲಿ ಈ ತರ ಉತ್ಪತ್ತಿ ಮಾಡಬಹುದು. ಸೊ ಈ 2 ವಿಧಗಳಲ್ಲಿ ನಾವು ಇದನ್ನ ಸಾಕಾಣಿಕೆ ಮಾಡಬಹುದು.
0: ಇದರ ಬಳಕೆ ಬಗ್ಗೆ ತಾವು ತಿಳಿಸಿಕೊಟ್ರಿ, ಹಾಗೆ ಇದರ ಉಪಯೋಗದ ಬಗ್ಗೆನೂ ಸ್ವಲ್ಪ ತಿಳಿಸಿಕೊಡಿ ಕಾರ್ಯಕ್ರಮದಲ್ಲಿ. ಅದರಿಗಿಂತ ಮುಂಚೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನೀವು ಕೇಳ್ತಾ ಇದ್ರಾ ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ನಿಂಗರಾಜ್ ಬೆಳಗಲಿ ಅವರು. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ಇದು 90.4 FM KLE ಕನಸು ಕೃಷಿ ಮಿತ್ರ ಕಾರ್ಯಕ್ರಮವಿದು. ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು. ಬ್ರೇಕ್ ನ ಮುಂಚೆ ಇದರ ಉಪಯೋಗ ಬಗ್ಗೆ ತಿಳಿಸಿ ಅಂತ ಹೇಳಿದೆ ದಯವಿಟ್ಟು.
2: ಉಪಯೋಗ ಯಾವ ತರ ಮಾಡೋದಂದ್ರೆ, ನೀವು ನೋಡಿ ಈ ಕೀಟದಲ್ಲಿ ಸುಮಾರು 4 ಜೀವನ ಚಕ್ರಗಳಿದ್ದು ಮೊಟ್ಟೆಯನ್ನು ನಾವು ಉಪಯೋಗ ಮಾಡಬಹುದು. ತದನಂತರ 2ನೇ ಜೀವನ ಚಕ್ರ ಅದರ ಮರಿಗಳನ್ನು ಉಪಯೋಗ ಮಾಡಬಹುದು. ಕೋಶಾವಸ್ಥೆಯನ್ನು ಉಪಯೋಗ ಮಾಡಕ್ಕೆ ಆಗಲ್ಲ, ಅಡಲ್ಟ್ ಉಪಯೋಗ ಮಾಡಕ್ಕೆ ಆಗಲ್ಲ. ನಾವು ಮೇನ್ ಉಪಯೋಗ ಮಾಡೋದು 2 ಜೀವನ ಚರಿತ್ರೆ. ಒಂದು ಮೊಟ್ಟೆ. ಏನ್ ಮಾಡ್ಬೇಕಂದ್ರೆ, 1 ಎಕರೆಗೆ ಸುಮಾರು 1,000 to 1,500 ಮೊಟ್ಟೆಗಳನ್ನು ನಾವು ಸಿಂಪಡಿಸಬೇಕು. ಸಿಂಪಡಿಸುವುದು ಹೇಗೆಂದ್ರೆ, ಕೀಟನಾಶಕ ತರ ಅಲ್ಲ, ಮೊಟ್ಟೆಗಳು ಇರುತ್ತಲ್ಲ ಆ ಮೊಟ್ಟೆಗಳನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿದಲ್ಲಿ ಹಾಕಬೇಕು. ಆ ಮೊಟ್ಟೆಗಳ ಜೊತೆಗೆ ಕಟ್ಟಿಗೆಯ ಒಂದು ಪೌಡರ್ ಇರುತ್ತಲ್ಲ, ಕಾರ್ಪೆಂಟರ್ಸ್ ಅಲ್ಲಿ ಸಿಗುತ್ತಲ್ಲ, ಆ ಕಟ್ಟಿಗೆ ಪೌಡರ್ ಅನ್ನು ಆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಬೇಕು. ಅದಕ್ಕೆ ಮೇಲೆ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಆ ಎಲೆಗಳ ಮೇಲೆ, ಎಲೆಯ ಅಥವಾ ಕ್ರಾಪ್ ತುಟ್ಟ ತುದಿ ಏನಿರುತ್ತಲ್ಲ ಎಲೆಗಳ ಮೇಲೆ, ಈ ತರ ಟ್ಯಾಪ್ ಮಾಡ್ತಾ ಹೋಗ್ಬೇಕು. ಸೊ ಹಾಗೆ ಮಾಡಿದಾಗ ಏನಾಗುತ್ತಂದ್ರೆ, ಕಟ್ಟಿಗೆ ಪೌಡರ್ ಜೊತೆ ಈ ಒಂದು ನಮ್ಮ ಗ್ರೀನ್ ಲೇಸ್ವಿಂಗಿನ ಮೊಟ್ಟೆಗಳು ಆ ಎಲೆಗಳ ಮೇಲೆ ಬೀಳುತ್ತವೆ. ಬಿದ್ದು ಅಲ್ಲೇ ಒಂದು 4 ದಿವಸದಲ್ಲಿ ಒಡೆದು ಮರಿ ಹುಳಾಗಿ ಹೊರಗಡೆ ಬರುತ್ತವೆ. ಆ ಮರಿ ಹುಳಗಳೇ ಆ ಒಂದು ಬೆಳೆಗಳಲ್ಲಿ ಇರುವಂತ ರಸೇರು ಕೀಟಗಳನ್ನು ಹೋಗಿ ತಿಂದು ಮತ್ತೇನಾಗುತ್ತೆ, ಆ ಲೈಫ್ ಸೈಕಲ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಇದೊಂದು ಏನಂದ್ರೆ ಹತೋಟಿ ಕ್ರಮ ಮಾಡಬಹುದು ನಮ್ಮ ಕೀಟಗಳನ್ನ. ಎರಡನೇ ವಿಧ ಏನಂದ್ರೆ, ಮೊಟ್ಟೆಗಳು ಬಿಟ್ಟರೆ ಸೆಕೆಂಡ್ ನಾವು ಆ ಮರಿಗಳು ಇರುತ್ತಲ್ಲ, 3 ಸ್ಟೇಜ್ ಮರಿಗಳು, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಯಾವ್ದಾದ್ರೂ ಸ್ಟೇಜ್ ಅನ್ನು ನೀವು ಮತ್ತೆ ಸೇಮ್ ಮೊಟ್ಟೆ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಆ ಡಬ್ಬಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ನೀವು ಮನೆಯಲ್ಲಿ ಈ ನೀವು ಏನಂದ್ರೆ ರೈಸ್ ಇಟ್ಟಿರ್ತಾರ ಡಬ್ಬಿಯಲ್ಲಿ, ಅದರಲ್ಲಿ ಒಂದು ಬಾಲುಳ ತರ ಆಗುತ್ತೆ, ಅದನ್ನ ನಾವು ಕಾರ್ಸರ ಸಿಫಲನಿಕ ಅಂತೀವಿ. ಆ ಕಾರ್ಸರ ಸಿಫಲನಿಕ ಮೊಟ್ಟೆಗಳನ್ನು ಆ ಡಬ್ಬಿಯಲ್ಲಿ ಹಾಕಿಟ್ಟಿರ್ಬೇಕು ಆ ಮರಿಗಳ ಜೊತೆ. ಅದೇನಾಗುತ್ತೆ, ಟೆಂಪರರಿ ಆ ಮೊಟ್ಟೆಯನ್ನು ತಿಂದು ಬದುಕ್ತಾ ಇರುತ್ತೆ. ನೀವು ಯಾವಾಗ ಗದ್ದೆಗಳಿಗೆ ಹೋಗ್ಬೇಕಲ್ವಾ, ಯಾವಾಗ ನೀವು ರಿಲೀಸ್ ಮಾಡ್ಬೇಕಲ್ಲ, ಸೊ ಆ ಡಬ್ಬಿನ ತಂದು ಹೋಗಿ ಮೊದಲು ಹೇಳಿದ ತಕ್ಷಣ ಆ ತರನೇ ಏನ್ ಮಾಡ್ಬೇಕಂದ್ರೆ, ಆ ಎಲೆಗಳ ಮೇಲೆ ಹೋಗಿ ಒಂದೊಂದೇ ಮರಿಗಳು ಇರುತ್ತಲ್ಲ ರಿಲೀಸ್ ಮಾಡ್ತಾ ಹೋಗ್ಬೇಕು. ಒಂದು ಸ್ಮಾಲ್ ಕೆಮಲ್ ಬ್ರಷ್ ಇಟ್ಕೋಬೇಕು ನಿಮ್ಮ ಹತ್ರ. ಏನ್ ಮಾಡಬೇಕು, ಆ ಡಬ್ಬಿಯಲ್ಲಿ ಕೆಮಲ್ ಬ್ರಷ್ ಹಾಕೋದು, ಒಂದು ಮರಿಗಳನ್ನ ಒಂದು ಕ್ರಾಪ್ ಗೆ ರಿಲೀಸ್ ಮಾಡೋದು. ಸೊ ಈ ತರ ನೀವು ಏನ್ ಮಾಡ್ಬೇಕಂದ್ರೆ, ಪ್ರತಿಯೊಂದು ಗಿಡಕ್ಕೆ ಮಾಡುವುದಲ್ಲ ಇದು. ಎಕ್ಸಾಂಪಲ್, 1 ಎಕರೆ ಅಂದ್ರೆ ಸುಮಾರು 100,000 ಬೆಳೆಗಳು ಇರುತ್ತವೆ, ಚಿಕ್ಕ ಚಿಕ್ಕ ಬೆಳೆಗಳು. ಈಗ ಒಂದು ಮೀಟರ್ ಒಂದು ಮರಿಗಳು ರಿಲೀಸ್ ಮಾಡಿದ್ರೆ ಮತ್ತೊಂದು ಮೀಟರ್ ಬಿಟ್ಟು ಮತ್ತೊಂದು ಮರಿಗಳು ರಿಲೀಸ್ ಮಾಡೋದು. ಸೊ ಹೀಗೆ 1,500 ಅಂತ ಹೇಳುದು, 2,500 ಮರಿಹುಳಗಳನ್ನು ನೀವು 1 ಎಕರೆಗೆ ರಿಲೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ, 1 ತಿಂಗಳಲ್ಲಿ ಅದೇ ಮರಿಹುಳು ಅಡಲ್ಟ್ ಆಗಿ ಬಂದು ಅವು ಮತ್ತೆ ಸಂತಾನೋತ್ಪತ್ತಿ ಹೋಗಿ ಸುಮಾರು 1,500 ರಿಲೀಸ್ ಮಾಡಿರುವಂತ ಮರಿಹುಳುಗಳು ಅವು ಸುಮಾರು 25,000 ತಾಯಿ ಹುಳುವಾಗಿ ಬರುತ್ತವೆ. ಅವೇ ಮತ್ತೆ ತತ್ತಿ ಹಾಕುತ್ತಾ ಹೋಗುತ್ತವೆ. ಸೊ ಈ ಒಂದು ಜೀವನ ಚರಿತ್ರೆ ನಿಮ್ಮ ಗದ್ದೆಯಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದರಿಂದ ನೀವೇನಂದ್ರೆ ರಾಸಾಯನಿಕ ವಸ್ತುಗಳನ್ನು ನೀವು ಯೂಸ್ ಮಾಡೋದು ಅವಶ್ಯಕತೆನೇ ಇಲ್ಲ. ಸೊ ಇದು ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಆದ್ದರಿಂದ ನಿಮ್ಮ ಒಂದು ಒಕ್ಕಲುತನ ಅಥವಾ ನಿಮ್ಮ ಒಂದು ಬೇಸಾಯ ರಾಸಾಯನಿಕ ಮುಕ್ತವಾಗಿರುತ್ತದೆ ಮತ್ತು ತುಂಬಾ ಸಮೃದ್ಧವಾದ ಬೆಳೆ ಬರುತ್ತದೆ ಅಂತ ನಾನು ನನ್ನ ನಂಬಿಕೆಯಿಂದ ಹೇಳ್ತಿದ್ದೇನೆ.
1: ಇಷ್ಟು ಉತ್ತಮವಾಗಿ ತಿಳಿಸಿದ್ರಿ. ಅಂಡ್ ನಾನು ಅಲ್ಲೇ ಒಂದು ಪ್ರಶ್ನೆ ಇತ್ತು, ಇದನ್ನ ಒನ್ ಟೈಮ್ ಮಾಡಬೇಕಾ ಅಥವಾ ಸತತವಾಗಿ ಮಾಡಬೇಕಾ? ನೀವೇ ಅಂದ್ರೆ ಇದು ಒಂದು ಸೈಕಲ್ ತರ ಅಂತ.
2: ಸೈಕಲ್ ತರ, ಒಂದೇ ಟೈಮ್ ಮಾಡಿದ್ರೆ ಸಾಕು, ಅದಕ್ಕೆ ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಏನ್ ಜಾಸ್ತಿ ಇಲ್ಲ. ನಿಮ್ಗೆ ಏನ್ ಖರ್ಚು ಆಗೋದು, ನಿಮ್ಗೆ ಜಾಸ್ತಿ ಖರ್ಚು ಇಲ್ಲ. 1 ಎಕರೆಗೆ ನೀವು 500 to 600 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ನಿಮ್ಮ 1 ಎಕರೆ ಪೂರಾ ನಿಮ್ಮ ಬೆಳೆ ಮುಗಿಸುವವರೆಗೂ, ಹಾರ್ವೆಸ್ಟ್ ಆಗುವವರೆಗೂ ಇದು ಕಂಟಿನ್ಯೂ ನಡೀತಾ ಇರುತ್ತೆ. ನೀವು ಸ್ಪ್ರೇ ಮಾಡೋದು ಅವಶ್ಯಕತೆನಿಲ್ಲ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಕೀಟವು ಜಾಸ್ತಿ ರಸಾಯನ ಕೀಟಕ್ಕೆ ಅತ್ಯುತ್ತಮವಾದ ರಾಮಬಾಣವಾಗಿದೆ. ರಸಾಯನ ಕೀಟಕ್ಕೆ ತುಂಬಾ ಉಪಯೋಗಕಾರಿ. ನಾನಂದೆ ಸಸ್ಯನ ಒಂದೇ, ವೈಟ್ ಫ್ಲೈ ಅಂದೇ. ಓಕೆ, ಆನಂತರ ಕೆಲವೊಂದು ಲೆಪ್ಟೋಪ್ಟರ್ ಇನ್ಸೆಕ್ಟ್ ಮೊಟ್ಟೆಗಳನ್ನ ತಿಂದು ಹಾಕುತ್ತದೆ. ಆದ್ದರಿಂದ ರಸಾಯನ ಕೀಟಕ್ಕೆ ಪ್ರೆಸೆಂಟ್ಲಿ ನಾವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ರಸಾಯನ ಕೀಟದ ಕೀಟನಾಶಕಗಳು ತುಂಬಾ ಡೇಂಜರಸ್ ನಮ್ಮ ಹೆಲ್ತಿಗೆ. ಸೊ ಅಂತ ಒಂದು ಕೀಟನಾಶಕಗಳನ್ನು ಇದು ತೆಗೆದು ಹಾಕಿಬಿಡುತ್ತದೆ. ಅದಕ್ಕೆ ಇದು ಅತ್ಯುತ್ತಮವಾದ ಒಂದು ಪರಭಕ್ಷ ಕೀಟ. ಎಲ್ಲ ರೈತರು ದಯವಿಟ್ಟು ಇದನ್ನು ನಿಮ್ಮ ಒಂದು ಗದ್ದೆಗಳಲ್ಲಿ ಉಪಯೋಗಿಸಿ. ಇದು ನೇಚರ್ ಆಗಿ ನಿಸರ್ಗವಾಗಿ ಇದು ಸಿಗುತ್ತದೆ. ತಮ್ಮ ಅಕ್ಕಪಕ್ಕದ ಗದ್ದೆಗಳ ಪಕ್ಕದಲ್ಲಿ ಕಾಟನ್ ಕ್ರಾಪ್ ಇದ್ದರೆ, ಹತ್ತಿಯ ಬೆಳೆ ಇದ್ದರೆ, ಆ ಹತ್ತಿಯ ಬೆಳೆ ಕೈಯಲ್ಲಿ ಇದು ಪಕ್ಕ ಸಿಕ್ಕೇ ಸಿಗುತ್ತದೆ. ಹಸಿರು ಹುಳ ಇರುತ್ತದೆ, ಸ್ಟಾಕ್ ಎಗ್ ಇರುತ್ತದೆ. ದಯವಿಟ್ಟು ಅದನ್ನು ತಂಬನ್ನಿ, ತಮ್ಮಂದು ನಿಮ್ಮ ಹೊಲದಲ್ಲಿ ಅದನ್ನ ಬಿಟ್ಟು ಬಿಡಿ, ಅದು ತನ್ನಿಂದ ತಾನೇ ರಿಲೀಸ್ ಆಗ್ತಾ ಇರುತ್ತೆ, ತನ್ನಿಂದ ತಾನೇ ಬೆಳೀತಾ ಇರುತ್ತದೆ. ಸೊ ಆಟೋಮೆಟಿಕ್ ಆಗಿ ಇದರಿಂದ ನಿಮ್ಮ ಒಂದು ಕೀಟಗಳು ಹತೋಟಿಯಲ್ಲಿರುತ್ತಂತ ನನ್ನ ನಂಬಿಕೆ.
1: ಇವತ್ತಿನ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಇದರ ಕುರಿತು ತಾವು ವಿವರವಾದ ಮಾಹಿತಿ ಕೊಟ್ರಿ. ಈಗ ಈ ಪರಭಕ್ಷಕ ಕೀಟದ ನಿರ್ವಹಣೆ ಕುರಿತು ಆಮೇಲೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಓಕೆ, ಸೊ ಪರಭಕ್ಷಕ ಕೀಟದ ನಿರ್ವಹಣೆ ನೋಡಿ, ಇದಕ್ಕೆ ವಾತಾವರಣದಲ್ಲಿ ಒಂದು 20 ಡಿಗ್ರಿ ಸೆಲ್ಸಿಯಸ್ ನಿಂದ ಹಿಡಿದು 38 ಡಿಗ್ರಿ ಸೆಲ್ಸಿಯಸ್ ಈ ತಾಪಮಾನದಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತದೆ. 45 ಮೇಲೆ ಆದರೂ ಇದು ಚೆನ್ನಾಗಿ ಬರಲ್ಲ. ಆ ನಂತರ 14 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇದ್ದರೂ ಇದು ಚೆನ್ನಾಗಿ ಬರೋದಿಲ್ಲ. ಇದರ ಒಂದು ಜೀವನ ಚರಿತ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ 20 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದು ಸುಮಾರು ಒಂದು 38-40 ಅಂದ್ರೆ ಇರಬಹುದು. ಪಕ್ಕ ಇದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಬರುತ್ತೆ, ತನ್ನ ಜೀವನ ಚಕ್ರವನ್ನು ಮುಗಿಸುತ್ತೆ. ಆ ತನ್ನ ಜೀವನ ಚಕ್ರದಲ್ಲಿ ಇನ್ನ ಯಾವುದೇ ರಸಾಯನಿಕ ಕೀಟಗಳು ಇದ್ದರೆ ಅದನ್ನು ತಿಂದಾಕುತ್ತೆ. ನೀವು ವಿಚಾರ ಮಾಡಿ, ಒಂದು ಮರಿ ಹುಳ, ಈ ಹಸಿರು ಹುಳದ ಒಂದು ಮರಿ ಹುಳ ತನ್ನ ಜೀವನ ಚಕ್ರದಲ್ಲಿ ಸುಮಾರು 150 ಹಿಡಿದು 250 ಸಸ್ಯವನ್ನು ತಿಂದ ಹಾಕುತ್ತೆ. ನೀವು ಲೆಕ್ಕ ಹಾಕಿ, ಒಂದೇ ಒಂದು ಹುಳ ಇಷ್ಟು ತಿಂತೈತಂದ್ರೆ ಸುಮಾರು 1,500 ನಾವು ರಿಲೀಸ್ ಮಾಡಿರ್ತೀವಿ, 35 ಒಂದು 25,000 ಆಗುತ್ತೆ ಒಂದೇ ಎಕರೆದಲ್ಲಿ. ಆ 25,000 x 250, ಇಷ್ಟೊಂದು ಕೀಟಗಳನ್ನ ಇದು ತಿಂದ ಹಾಕುತ್ತೆ. ನಾವು ಅನ್ಕೋಬಹುದು ಸುಮಾರು ನಾವು ಕೀಟನಾಶಕಗಳನ್ನ ಯೂಸ್ ಮಾಡಿದ್ರೆ ಇಷ್ಟು ಸಾಯಲ್ಲ, ಇಷ್ಟು ಸತ್ತೋಗಲ್ಲ. ಬಟ್ ಈ ಒಂದು ಪರಭಕ್ಷ ಕೀಟ ತುಂಬಾ ಹತೋಟಿ ಕ್ರಮದಲ್ಲಿ ಹೆಲ್ಪ್ ಆಗುತ್ತೆ, ಒಳ್ಳೇದ ಮಾಡುತ್ತೆ. ಅದಕ್ಕೆಲ್ಲ ರೈತ ಮಿತ್ರರೇ ಕೇಳಿ, ದಯವಿಟ್ಟು ಕೇಳಿ, ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟವಾದಂತ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಬೇಡಿ ತಮ್ಮ ಗದ್ದೆಗಳಲ್ಲಿ. ಸೊ ಬಯಾಲಜಿಕಲ್ ಕಂಟ್ರೋಲ್ಗೆ ನೀವು ಶಿಫ್ಟ್ ಆಗಿ ದಿನದಿಂದ ದಿನಕ್ಕೆ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಆಹಾರ ಶುದ್ಧಿ ಇರುತ್ತದೆ, ನಿಮ್ಮ ಹೊಲ ಶುದ್ಧಿ ಇರುತ್ತದೆ, ನಿಮ್ಮ ಗಾಳಿ ಶುದ್ಧಿ ಇರುತ್ತದೆ. ಆನಂತರ ನೀವು ಬೆಳೆಯುವಂತ ಆಹಾರ ಮುಂದೆ ನಿಮ್ಮ ಪೀಳಿಗೆ ಮಕ್ಕಳಿಗೂ ಶುದ್ಧವಾದ ಆಹಾರ ನೀವು ಕೊಡುತ್ತೀರಿ. ಆದ್ದರಿಂದ ಪರಭಕ್ಷ ಕೀಟಗಳನ್ನು ನಿಮ್ಮ ಗದ್ದೆಗಳಲ್ಲಿ ಯೂಸ್ ಮಾಡಿ ಸಮೃದ್ಧವಾದ ಆಹಾರವನ್ನು ಬೆಳೆಯಿರಿ, ಉತ್ತಮ ಆರೋಗ್ಯವನ್ನು ಪಡೆಯಿರಿ ಅಂತಂದು ನನ್ನ ನಂಬಿಕೆ.
1: ಸರ್, ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಈಗ ಇದರ ಲಾಭಗಳು ಅಂತ ಒಂದು ಪ್ರಶ್ನೆನೇ ಇತ್ತು, ಆ ಲಾಭಗಳನ್ನು ನೀವು ತಿಳಿಸ್ಬಿಟ್ರಿ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಕರೆಂಟ್ ಸಿನಾರಿಯೋನಲ್ಲಿ ಎಷ್ಟು ಈ ಒಂದು ಬಯೋಲಾಜಿಕಲ್ ಮೆಥಡ್ ಅನ್ನು ಅಳವಡಿಸಿಕೊಂಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸರ್ ನೋಡಿ, ಈಗಿನ ಪ್ರಕಾರ ರೈತರು ದಿನದಿಂದ ದಿನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಮೊದಲಿನ ತರ ಇಲ್ಲ. ಯಾಕೆಂದ್ರೆ ಒಂದು ಕ್ರಾಂತಿ ಆಗಿದೆ, ಏನಂದ್ರೆ ಮೊಬೈಲ್ ಕ್ರಾಂತಿ ಅನ್ಕೋಬಹುದು ನಾವು. ಸಹಜವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರೂ ನೋಡ್ತಾರೆ ಏನ್ ಟೆಕ್ನಾಲಜಿ ಬಂದಿದೆ, ಏನಾಗ್ತಾ ಇದೆ. ಎಲ್ಲರಿಗೂ ವಿಸ್ತರಣಾಧಿಕಾರಿ ನಾನು ಅಂದೆ ಈಗ ಮುಂಚೆ, ಬಟ್ ವಿಸ್ತರಣಾಧಿಕಾರಿಗೆ ತೊಗೊಳೋದು ಅತ್ಯುತ್ತಮ. ಅದಕ್ಕಿಂತ ಮುಂಚೆವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ತಮ್ಗೆ ಆರಾಮಾಗಿ ಈ ವಿಷಯ ಒಂದು ತಮ್ಮ ಕೈಯಲ್ಲೇ ಸಿಗ್ಬೋದು. ನೀವು ಏನಂದ್ರೆ ಮೊಬೈಲ್ ಅಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಸಿರು ಹುಳ ಅಥವಾ ಏನಂದ್ರೆ ಗ್ರೀನ್ ಲೇಸ್ ವಿಂಗ್ ಅಂತ ಟೈಪ್ ಮಾಡಿ, ಗ್ರೀನ್ ಲೇಸ್ ವಿಂಗ್ ಅದ ಉಪಯೋಗಗಳು ಅಂತ ಟೈಪ್ ಮಾಡಿ, ಇದರ ಸವಿಸ್ತಾರವಾದ ಎಲ್ಲ ಒಂದು ವಿಷಯವು ತಮ್ಮ ಕೈಯಲ್ಲೇ ಬಂದ್ಬಿಡುತ್ತೆ. ಅದನ್ನ ನೀವು ಒಂದ್ಸಾರಿ ನೋಡಿ, ಎರಡ್ ಸಾರಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನ ನೀವು ತಮ್ಮ ಗದ್ದೆಗಳಲ್ಲಿ ಬಳಸಲು ಮುಂದಾಗಿ. ಒಂದು ಪ್ರಶ್ನೆ ಕಾಡ್ತಿರಬಹುದು ನಿಮಗೆ, ಇದು ಎಲ್ಲಿ ಸಿಗುತ್ತೆ, ನಮಗೆ ಎಲ್ಲಿಂದ ತರಬೇಕು, ತಾವ್ ಏನ್ ಮಾಡ್ಬೇಕಂದ್ರೆ. ರೈತರು ದಯವಿಟ್ಟು, ಕೃಷಿ ವಿಶ್ವವಿದ್ಯಾಲಯಗಳು ಇರುತ್ತವೆ ನಮ್ಮ ಕರ್ನಾಟಕದಲ್ಲಿ. ನಾನು ಹೇಳೋರ ಪ್ರಕಾರ ಈ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ನೀವು ದಯವಿಟ್ಟು ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಸಬ್ ಕ್ಯಾಂಪಸ್ಗಳಿವೆ, ಬಿಜಾಪುರ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಬನ್ನಿ. ನೆಕ್ಸ್ಟ್ ನೀವು ಮತ್ತೆ ಆ ಕಡೆ ಹೋದ್ರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇದೆ, ಅಲ್ಲಿ ಕೂಡ ಈ ಕೀಟ ಸಿಗುತ್ತದೆ. ನೆಕ್ಸ್ಟ್ ನೀವು ಮತ್ತೆ GKUK ಕ್ಯಾಂಪಸ್ ಬೆಂಗಳೂರಲ್ಲಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಈ ಕೀಟ ಅಲ್ಲಿ ಕೂಡ ಸಿಗುತ್ತದೆ. ಇದಕ್ಕಾಗಿ ಉಪಯೋಗಕರ ಪರಭಕ್ಷ ಕೀಟಗಳಿಗಾಗಿ ನಮ್ಮ ಸೆಂಟ್ರಲ್ ಅಗ್ರಿಕಲ್ಚರ್ ಏನಿದೆ ಅಂದ್ರೆ, ಭಾರತ ಸರ್ಕಾರ ಬೆಂಗಳೂರಲ್ಲಿ ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇದೆ, NBR ಅಂತೀವಿ, ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸ್ ಅಂತಂದು. ಸೊ ತಾವು ದಯವಿಟ್ಟು ಈ ಒಂದು ಏನಂದ್ರೆ ರಿಸರ್ಚ್ ವಿಂಗ್ ಅನ್ನ ಭೇಟಿ ಮಾಡಿ. ಇದೆಲ್ಲಿದೆ ಅಂದ್ರೆ ಹೆಬ್ಬಾಳದಲ್ಲಿದೆ ಬೆಂಗಳೂರಲ್ಲಿ. ತಾವು ಹೋದ್ರೆ ಇದು ಹಸಿರು ಹುಳ ಒಂದೇ ಅಲ್ಲ, ಸುಮಾರು ಒಂದು 40-45 ವಿಧವಾದ ವಿವಿಧ ಪರಭಕ್ಷ ಕೀಟಗಳು ಸಿಗುತ್ತವೆ, ಪ್ಯಾರಾಶೂಟಾಡ್ ಸಿಗುತ್ತವೆ. ಇವೆಲ್ಲ ಬಗ್ಗೆ ಮಾಹಿತಿ ತಮಗೆ ದಯವಿಟ್ಟು ಸಿಗುತ್ತದೆ. ಹೋಗಿ ಮಾಹಿತಿ ಕೇಳಿ, ಟ್ರೈನಿಂಗ್ ಇದೆ, ತಾವು ಟ್ರೈನಿಂಗ್ ಹೋಗ್ಬೋದು. ಎಲ್ಲಾ ರೀತಿಯಾದಂತ ವಿವಿಧ ವಿಜ್ಞಾನಿಗಳಿದ್ದಾರೆ, ಬೇರೆ ಬೇರೆ ಕೀಟಕ್ಕೆ ಬೇರೆ ಬೇರೆ ವಿಭಾಗಗಳಿದ್ದಾವೆ. ತಾವು ಹೋಗಿ ಭೇಟಿ ನೀಡಿ. ಇಲ್ಲೇ ಬೇಡ ಅಂದ್ರೆ ಮತ್ತೆ ನೀವು ಮಂಡ್ಯ ಕಡೆ ಹೋದ್ರೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಅಲ್ಲಿ ಭೇಟಿ ಕೊಡಿ. ಈ ತರವಾದ ಯಾವುದೇ ಆದ ಕೃಷಿ ವಿಶ್ವವಿದ್ಯಾಲಯ, ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಈ ಕೀಟವು ಸಿಗುತ್ತದೆ. ಈ ಕೀಟದ ಜೊತೆ ಬೇರೆ ಬೇರೆ ಕೀಟಗಳು ಕೂಡ ಇವೆ. ಸಮಗ್ರವಾದ ಮಾಹಿತಿ ತುಂಬಾ ಪಕ್ಕ ಸಿಕ್ಕೇ ಸಿಗುತ್ತದೆ. ಆದ ಕಾರಣಕ್ಕ ತಾವು ಏನು ಮಾಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಸಮಗ್ರವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಾವು ಮುಂದೆ ಒಂದು ಸಮಗ್ರ ಕೃಷಿ ರೈತರಾಗಿ ಬಾಳಿ ಅಂತಂದು ನಾನು ಆಶಿಸುತ್ತೇನೆ ತಮ್ಮಲ್ಲಿ.
1: ಸರ್, ಈಗ ಕೀಟನಾಶಕ ಕಮ್ಮಿ ಬಳಸಿ, ಕಮ್ಮಿ ಅಲ್ಲ ಕಂಪ್ಲೀಟ್ ಆಗಿ ನಿಲ್ಸಿಬಿಡಿ ಅಂತ ತಾವು ಹೇಳ್ತಾ ಇದ್ರಿ. ಅಂತ ಸಂದರ್ಭದಲ್ಲಿ ಪರಭಕ್ಷಕ ಕೀಟದ ಒಂದು ವಿಷಯದ ಬಗ್ಗೆ ನಾವು ಮಾತನಾಡುವಾಗ, ಕ್ಯಾನ್ ಯು ಟೆಲ್ ಫೈನಾನ್ಶಿಯಲಿ ಯಾವುದು ಉತ್ತಮ, ಅದ್ರ ಬಗ್ಗೆ
2: ನೋಡಿ. ಈಗ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ಅಂತ ಕೇಳಿದ್ರೆ ನನಗೆ. ಈಗ ರೈತರು ನೋಡಿ, ಅವ್ರ ಹತ್ರ ದುಡ್ಡು ಇರೋದಲ್ಲ ಪಾಪ, ಆದ್ರೂ ಏನ್ ಮಾಡ್ತಾರೆ, ತಮ್ಮ ಗದ್ದೆಗಳಲ್ಲಿ ಯಾವುದೋ ರೋಗ ಬರಲಿ ಅಥವಾ ಒಂದು ಕೀಟ ಬರಲಿ, ಮೊದಲು ಅವರು ವಿಚಾರಿಸೋದಿಲ್ಲ. ಫಸ್ಟ್ ಹೋಗಿ ಅವ್ರು ಮಾಡೋ ಕೆಲಸ ಏನಂದ್ರೆ, ಈ ಒಂದು ಬೀಜ ಗೊಬ್ಬರ ಅಂಗಡಿಗೆ ಹೋಗಿ ಉದ್ರಿ ಹಚ್ಚಿ ಸುಮಾರು ಒಂದು 2500 ಒಂದು 5,000-6,000 ಕೀಟನಾಶಕನ ಅಲ್ಲಿ ತೆಗೆದುಕೊಂಡು ಬಂದು 1 ಎಕರೆಗೆ ಸ್ಪ್ರೇ ಮಾಡ್ತಾರೆ. ಓಕೆ, ಸೊ 1 ಎಕರೆಯಲ್ಲಿ ನೀವು ಸ್ಪ್ರೇ ಮಾಡ್ತಾರೆ, ಅತಿ ಕಡಿಮೆ ಅಂದ್ರೆ ಒಂದು 3,500 ಅಂತ ಇಟ್ಕೊಳ್ಳಿ. ಬಟ್ ಈಗ ನನ್ನ ಒಂದು ಟಾಪಿಕ್ ಬನ್ನಿ, ಪರಭಕ್ಷ ಕೀಟದ ಉಪಯೋಗ. ಅದೇ ಒಂದು ಪರಭಕ್ಷ ಕೀಟ 1 ಎಕರೆಗೆ ನಿಮಗೆ ತಗುಲು ವೆಚ್ಚ ಕೇವಲ 500 ರೂಪಾಯಿ ಅಷ್ಟೇ, ಬರೀ 500 ರೂಪಾಯಿ. 500 ರೂಪಾಯಿ ನೀವು 1 ಎಕರೆಯನ್ನ ಹತೋಟಿ ಕ್ರಮ ಮಾಡಬಹುದು ಕೀಟಗಳನ್ನ. ಅದೇ ನೀವು 3,500 ಅಥವಾ 6,000, ಬಟ್ ಈ 3,500 ಅಥವಾ 6,000 ಬರೀ ಒಂದ್ ಟೈಮ್ ಅಷ್ಟೇ ನೀವು ಮಾಡ್ತಾ ಇರೋದು. ಆತರ ನೀವು ಸುಮಾರು 4-5 ಟೈಮ್ ನೀವು ಸ್ಪ್ರೇ ಮಾಡ್ತೀರಾ ನಿಮ್ಮ ಗದ್ದೆಗಳಲ್ಲಿ. ಸೊ ನಿಮಗೆ ಕೀಟನಾಶಕಗಳಿಂದ ಸುಮಾರು ಒಂದು 18,000-25,000 ಬರುತ್ತೆ 1 ಎಕರೆಗೆ. ಇದು ಎಕ್ಸಾಂಪಲ್ ನೀವು ತಗೊಳ್ಳ ಮೆಣಸಿನಕಾಯಿ. ನಿಜವಾಗಿ ಹೇಳಬೇಕಂದ್ರೆ ಮೆಣಸಿನಕಾಯಿಯಲ್ಲಿ ಸುಮಾರು 21 ಸ್ಪ್ರೇಗಳನ್ನು ಮಾಡುತ್ತಾರೆ ರೈತರು. ಎದಕ್ಕೆ? ಮೆಣಸಿನಕಾಯಿಲಿ ಒಂದು ಮುಟುರ ರೋಗ ಅಂತ ಬರುತ್ತೆ, ಥ್ರಿಪ್ಸ್ ಅಂತ ಆಗೋದು. 21 ಸ್ಪ್ರೇ ನಾನು ನನ್ನ ಕಣ್ಣಾರೆಯಿಂದ ಕಂಡಿದ್ದೇನೆ. 21 ಸ್ಪ್ರೇಗೆ 1 ಸ್ಪ್ರೇ 3,000 ಆಗುತ್ತೆ. ವಿಚಾರ ಮಾಡಿ ನೀವು ಎಷ್ಟೊಂದು ದುಡ್ಡಿನ ಅಭಾವ ಆಯ್ತು ರೈತರಿಗೆ. ಅದಕ್ಕೆ ಇದನ್ನೆಲ್ಲ ಬಿಡಿ, ಏನ್ ಮಾಡಿ ನೀವು ಜಸ್ಟ್ ಒಂದು 500 ರೂಪಾಯಿ ಖರ್ಚು ಮಾಡಿ. 500 ರೂಪಾಯಿ ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ, ಒಂದು 200 ರೂಪಾಯಿದಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ. ಮೊಟ್ಟೆ ಆದ್ರೂ ಕೊಡ್ತಾರೆ ಅಥವಾ ಅದರದ್ದು ಮರಿ ಹುಳ ಆದ್ರೂ ಕೊಡ್ತಾರೆ. ನಿಮ್ಮ ಹೊಲಕ್ಕೆ ತನ್ನಿ, ತಂದು ಮೊದಲನೇ ನಾನು ಹೇಳಿರೋ ಪ್ರಕಾರ ಎಲೆಗಳ ಮೇಲೆ ಅವನ್ನ ಸಿಂಪಡಿಸ್ತಾ ಹೋಗಿ, ಈ ತರ ಟ್ಯಾಪ್ ಮಾಡ್ತಾ ಹೋಗಿ, ಅದು ಎಲೆಗಳ ಮೇಲೆ ಬೀಳುತ್ತೆ. ಆದ್ರೆ ನಿಮ್ಗೆ ಒಂದ್ ಸ್ವಲ್ಪ ಏನಂದ್ರೆ ಪೇಷನ್ಸ್ ಬೇಕು, ಒಂದ್ ಸ್ವಲ್ಪ ತಡೆಯುವ ಒಂದು ಮನೋಭಾವ ಬೇಕು, ತಾಳ್ಮೆ ಭಾವ ಬೇಕು. ಯಾಕಂದ್ರೆ ಬಯಾಲಜಿಕಲ್ ಕಂಟ್ರೋಲ್ ಅನ್ನೋದು ಪರಭಕ್ಷ ಕೀಟ ಅನ್ನೋದು ಒಂದ್ ದಿವಸದಲ್ಲಿ ಆಗುವಂತ ಒಂದು ಹತೋಟಿ ಕ್ರಮ ಅಲ್ಲ. ಇದಕ್ಕೆ ಲೈಫ್ ಸೈಕಲ್ ಇರುತ್ತೆ, ಈ ಹುಳುವಿಗಾಗಲಿ ಅಥವಾ ಫಂಗಸ್ಗಲ್ಲಿ ಬ್ಯಾಕ್ಟೀರಿಯಾಗಲಿ ವೈರಸ್ಗಲ್ಲಿ ಒಂದು ಪೂರ್ಣ ಜೀವನ ಚರಿತ್ರೆ ಇರುತ್ತೆ. ಆ ಜೀವನ ಚರಿತ್ರೆ ಮುಗಿದೋಯ್ತಂದ್ರೆ ಅವಾಗಿಂದ ನಿಮಗೆ ಪರಿಪೂರ್ಣವಾದ ಒಂದು ಏನಂದ್ರೆ ಹತೋಟಿ ಕ್ರಮ ಶುರು ಆಗುತ್ತೆ. ಅದಕ್ಕೆ ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಉಪಯೋಗದಲ್ಲಿ ಒಂದೇ ಒಂದು ನೆಗೆಟಿವ್ ಇರೋದು ಏನಂದ್ರೆ, ನಾವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮೊದಲನೇ ಬೆಳೆ ಮೇ ಬಿ ಸ್ವಲ್ಪ ನಿಮಗೆ ಲಾಸ್ ಮಾಡ್ಕೋಬಹುದು ನೀವು, ಬಟ್ 2ನೇ 3ನೇ ಬೆಳೆ ಕಂಟಿನ್ಯೂ ನಿಮ್ಗೆ ಎಂದೂ ಲಾಸ್ ಆಗೋದಿಲ್ಲ, ತುಂಬಾ ನಿಮಗೆ ಒಂದು ಉಪಯೋಗಕಾರಿ. 2ನೇ ಮಾತು ಏನಂದ್ರೆ, ಕೀಟನಾಶಕಗಳನ್ನು ಬಳಸಲೇಬೇಡಿ. ಓಕೆ, ಅದರಿಂದ ತುಂಬಾ ದುಷ್ಪರಿಣಾಮಗಳಿವೆ. ಆಹಾರ ವಿಷಪೂರತೆ ಇರುತ್ತೆ, ತುಂಬಾ ನಿಮ್ಮ ದುಡ್ಡು ಒಂದು ಖರ್ಚಾಗುತ್ತೆ, ಆನಂತರ ನಿಮ್ಮ ಮರಿಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಲ್ಲಿ ಅಂಗವಿಕಲತೆ ಕಾಡುತ್ತೆ. ಎಕ್ಸಾಂಪಲ್ ನೀವು ಕೇಳಬಹುದು ಕಾಸರಗೋಡ್ ಸಿಂಡ್ರೋಮ್, ಒಂದು ಕ್ಯಾಶ್ಯೂನೆಟ್ಗೆ ಯೂಸ್ ಮಾಡಿರ್ತಾರೆ ಕೆಮಿಕಲ್, ಅದರಿಂದ ತುಂಬಾ ಬೋನ್ ಡಿಫಾರ್ಮೇಷನ್ ಆಯ್ತು. ಇದೆಲ್ಲ ಒಂದು ಉದಾಹರಣೆ ಇದೆ ನಮ್ಮ ಕಣ್ಣು ಮುಂದೆ, ಆದರೂ ನಮ್ಮ ರೈತರು ಹೆಚ್ಚುಕೊತಾ ಇಲ್ಲ. ಆದ್ದರಿಂದ ನನ್ನ ದಯವಿಟ್ಟು ಒಂದು ಮನವಿ, ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡಿ, ಪರಭಕ್ಷ ಕೀಟ ಆಗಿರ್ಬೋದು, ಪ್ಯಾರಾಸಿಟೈಡ್ಸ್ ಆಗಿರ್ಬೋದು, ಅಥವಾ ಎಂಟಮೋ ಪ್ಯಾಥೋಜನ್ಸ್ ಅಂತೀವಿ ಫಂಗಸ್ ಇಂದ ಸಿಲಿಂಡರ್ನಿಂದ ಮಾಡಿರೋದು, ಇಂಥವನ್ನೆಲ್ಲ ಉಪಯೋಗ ಮಾಡಿಕೊಂಡು ಅತ್ಯುತ್ತಮವಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ನಾನು ಒಂದು ಅನಿಸಿಕೆ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ರೈತರಿಗೆ ಇದರ ಬಗ್ಗೆ ಅರಿವು ಜಾಸ್ತಿ ಬೇಕು. ಇದರ ಬಗ್ಗೆ ಒಂದು ಅರಿವು ಬೇಕಾದ್ರೆ ನಾನು ಈಗ ಹೇಳಿರೋ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ. ಸುಮಾರು ಅಟ್ಲೀಸ್ಟ್ 1 ವರ್ಷದಲ್ಲಿ ಒಂದು 3-4 ಸರಿ ಆದರೂ ಹೋಗಿ, ಸುಮಾರು ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೀತಾ ಇರುತ್ತವೆ. ಆಸುಪಾಸಿನ ರೈತರಿಗೆ ಪಕ್ಕ ಗೊತ್ತಿರುತ್ತೆ ಕೃಷಿ ವಿಷಯದಲ್ಲಿ ಆಸುಪಾಸಿ ಇರುವಂತಹ ಹಳ್ಳಿಗಳಲ್ಲಿ, ಬಟ್ ತುಂಬಾ ದೂರ ಇರುವಂತ ಒಂದು ಹಳ್ಳಿಗಳಲ್ಲಿ ಈ ವಿಷಯ ಗೊತ್ತಿರಲ್ಲ. ಅದಕ್ಕೆ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈಗಾದ್ರೂ ಕಷ್ಟಪಟ್ಟು ಹೋಗಿ ಭೇಟಿ ಕೊಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ. 1 ಸಾರಿ ಭೇಟಿ ಕೊಟ್ರೆ ಸಾಕು, ನೀವು ಪಕ್ಕದ ಇಂಗ್ಲಿಷ್ ಹೇಳ್ತಾರ ಅಡಿಕ್ಟ್ ಅಂತಂದು. ಯಾಕಂದ್ರೆ ಅಲ್ಲಿರುವಂತ ಒಂದು ಸ್ಟಾಫ್ ಆಗಿರ್ಬೋದು, ಸೈಂಟಿಫಿಕ್ ವಿಜ್ಞಾನಿಗಳಾಗಿರ್ಬೋದು ಅಥವಾ ಸಹಾಯಕ ವಿಜ್ಞಾನಿಗಳಾಗಿರ್ಬೋದು, ಅವರು ಮಾಡುವಂತ ಕ್ರಿಯೆಗಳು, ಅಲ್ಲಿ ಇರುವಂತ ಒಂದು ಟೆಕ್ನಾಲಜಿ ಆಗಿರ್ಬೋದು ನೋಡಿ ನೀವು ಪಕ್ಕ ಪ್ರೇರಿತರಾಗುತ್ತೀರಂತಂದು ನನ್ನ ಒಂದು ಮನೋಭಾವ ಇದೆ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದು ಮತ್ತೊಮ್ಮೆ ಮುಗದೊಮ್ಮೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವಂತ ಮಾಹಿತಿಗಳನ್ನು ತೆಗೆದುಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಪಕ್ಕ ನೀವೇ ನಿಮಗೆ ಪ್ರೇರಿತವಾಗಿ ನೀವೊಂದು ಇದು ಪರಭಕ್ಷ ಕೀಟಗಳನ್ನು ಸಾಕುವಿಕೆ ಆಗಲಿ ಅಥವಾ ಪರಭಕ್ಷ ಕೀಟಗಳಿಂದ ಆಗಲಿ ಅಥವಾ ಎಂಡೋಮ್ ಪೆಥೋಜನ್ಸ್ ಆಗಲಿ ನೀವು ಕೂಡ ಇದನ್ನು ಒಂದು ಅನುಸರಿಸ್ತೀರ ಅಂತಂದು ನಾನು ನಂಬಿರುತ್ತೇನೆ ತಮ್ಮಲ್ಲಿ.
3: ಸರ್, ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ. ಬಹಳ ಮುಖ್ಯವಾಗಿ ಪರಭಕ್ಷಕ ಕೀಟ ಮಣ್ಣಿನ ಫಲವತ್ತತೆಗೆ ಎಷ್ಟು ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ.
2: ಸರ್, ಇಲ್ಲಿ ಒಂದು ವಿಷಯ ಹೇಳೋದಾದ್ರೆ, ಪರಭಕ್ಷ ಕೀಟ ಮತ್ತು ಮಣ್ಣಿನ ಫಲವತ್ತತೆಗೆ ಏನು ಲಿಂಕ್ ಇಲ್ಲ ಇದರಲ್ಲಿ. ಇದ್ರದ್ದು ಒಂದೇ ಕರ್ತವ್ಯ ಏನಂದ್ರೆ, ಪರಭಕ್ಷಕ ಕೀಟದ್ದು ಇದು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನು ತಿನ್ನುತ್ತದೆ. ಇಲ್ಲಿ ನಮ್ದು ಏನು ಇದರಲ್ಲಿ ಪ್ರಾಮುಖ್ಯತೆ ಅಂದ್ರೆ, ರೈತರು ಸಿಂಪಡಿಸುವಂತ ರಾಸಾಯನಿಕ ಕೀಟಗಳನ್ನು ಕಡಿಮೆ ಮಾಡೋದು. ನೀವು ಹೇಳಿದ ಪ್ರಕಾರ ಮಣ್ಣಿನ ಫಲವತ್ತತೆ ಇದಕ್ಕೆ ಏನು ಲಿಂಕ್ ಇಲ್ಲ, ಅದರದ್ದು ಏನೋ ಅದರೊಂದು ಕೊಂಡಿ ಇಲ್ಲ. ಅಲ್ಲೇ ಒಂದೇ ಒಂದು ಇದ್ರದ್ದು ಮುಖ್ಯ ಉದ್ದೇಶ ಪರಭಕ್ಷ ಕೀಟ ಅಂದ್ರೆ, ಬೆಳೆಗಳಿಗೆ ಹಾನಿ ಮಾಡುವಂತ ಕೀಟಗಳನ್ನು ತಿಂದು ಹಾಕೋದು, ತನ್ನ ಜೀವನ ಚರಿತ್ರೆಯನ್ನು ಮುಂದುವರಿಸುವುದು. ಸೊ ಇದರಿಂದ ನಾವು ವಿಷಪೂರಿತ ಕೀಟನಾಶಕಗಳನ್ನು ಬಳಸುವುದಿಲ್ಲ. ಅದರಿಂದ ನಮ್ಮ ಆಹಾರವು ಸಮೃದ್ಧಿಯಾಗಿರುತ್ತದೆ, ಅತ್ಯುತ್ತಮ ಆಹಾರವಾಗಿರುತ್ತದೆ. ನೀವು ಮಣ್ಣಿನ ಫಲವತ್ತತೆ ಬಗ್ಗೆ ಮಾತನಾಡೋದಾದರೆ ಅದರಲ್ಲಿ ಮತ್ತೆ ಏನಂದ್ರೆ ಕೆಲವೊಂದು ಶಿಲೀಂಧ್ರಗಳಿರುತ್ತವೆ, ಆನಂತರ ಕೆಲವೊಂದು ಏನಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅದನ್ನ ಹಾಕೋದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಸುಡಮೊನಸ್ ಇರ್ಬೋದು, ಟ್ರೈಕೋಡರ್ಮಾ ಯುರಿಡಿ ಅಂತ ಇರುತ್ತೆ. ಸೊ ಇದೊಂದು ಏನಂದ್ರೆ ಫಂಗಸ್ ಗ್ರೂಪಿಗೆ ಬರುತ್ತೆ ಅದೆಲ್ಲ. ಸೊ ಅದು ಪ್ಲಾಂಟ್ ಪ್ಯಾಥಾಲಜಿ ಅಂತ ನಾವು ಹೇಳ್ತೀವಿ, ಸಸ್ಯ ರೋಗಶಾಸ್ತ್ರ ಒಂದು ವಿಭಾಗ ಇದೆ, ಅವರು ಅದನ್ನು ಉತ್ಪತ್ತಿ ಮಾಡ್ತಾರೆ ಡಿಫ್ರೆಂಟ್ ಆಗಿ ಮತ್ತೆ ಬೇರೆ ಜೀವಿಗಳು. ಅದ್ರ ಬಗ್ಗೆ ಮಣ್ಣಿನ ಫಲವತ್ತತೆ ಬೇಕಾದ್ರೆ ಅಜಿಟೋ ಬ್ಯಾಕ್ಟರ್ ಅಂತ ಇರುತ್ತೆ, ಅದನ್ನ ನಾವು ಹೆಂಗ್ ಪರಭಕ್ಷ ಕೀಟಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ, ಇವುಗಳನ್ನು ಕೂಡ ನಾವು ನಮ್ಮ ಪ್ರಯೋಗದಲ್ಲಿ ಉತ್ಪತ್ತಿ ಮಾಡಬಹುದು. ಅದಕ್ಕೆ ಸಪರೇಟ್ ಮೈಕ್ರೋಬಯಾಲಜಿ ಡಿವಿಷನ್ ಇರುತ್ತೆ. ಆ ಮೈಕ್ರೋಬಯಾಲಜಿ ಡಿವಿಷನ್ ಅವರು ಇಂಥ ಒಂದು ಉಪಯೋಗಕಾರಿ ಒಂದು ಸೂಕ್ಷ್ಮಾಣುಜೀವನ್ನು ಉತ್ಪತ್ತಿ ಮಾಡ್ತಾರೆ, ಅದಕ್ಕೆ ನಾವು ಮಾಸ್ ಮಲ್ಟಿಪ್ಲಿಕೇಶನ್ ಆಫ್ ಬಯೋ ಏಜೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಇಂಥ ವ್ಯವಸ್ಥೆ ಕೂಡ ನಮ್ಮ ಒಂದು ಕೃಷಿ ವಿಶ್ವದಲ್ಲಿ ಇದೆ, ಸಪರೇಟ್ ಡಿವಿಷನ್ಸ್ ಇರುತ್ತೆ. ಎಕ್ಸಾಂಪಲ್ ನೀವು ನೋಡಬಹುದು ನಿಮೋರಿಯಾ ರಿಲೇ ಅಂತ ಇರುತ್ತೆ, ಸೊ ಆನಂತರ ಬಿವೇರಿಯಾ ಬಶಿಯಾನ ಅಂತ ಇರುತ್ತೆ. ಇದೆಲ್ಲ ಒಂದು ಸೂಕ್ಷ್ಮಜೀವಿ ಕೀಟಗಳನ್ನ ಹತೋಟಿ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗಬೇಕಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅವು ಜೀವಿಗಳೇ, ಆ ಜೀವಿಗಳನ್ನು ಉತ್ಪತ್ತಿ ಮಾಡೋದು ನಮ್ಮ ಪ್ರಯೋಗಾಲಯದಲ್ಲಿ. ಅದನ್ನು ಮತ್ತೆ ಮಣ್ಣಿಗೆ ಹಾಕೋದು, ನೀವು ನೀರಿನ ಮುಖಾಂತರ ಹಾಕ್ರಿ ಅಥವಾ ಪೌಡರ್ ಅನ್ನು ಸಿಂಪಡಿಸಿ ಮಣ್ಣಿನಲ್ಲಿ ತುಂಬಾ ಫಲವತ್ತತೆಯನ್ನು ಹೆಚ್ಚಾಕಲು ಅವು ಸಹಕಾರಿ ಮಾಡುತ್ತದೆ.
3: ಸರ್, ಅಂತ ಸಂದರ್ಭದಲ್ಲಿ ಈಗ ನಾವು ಅಫ್ಕೋರ್ಸ್ ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ, ರಾಸಾಯನಿಕಗಳ ಬಳಕೆಯನ್ನ ಹೆಚ್ಚು ಮಾಡಿದರೆ ಮಣ್ಣಿನ ಫಲವತ್ತತೆ ಹಾನಿ ಆಗುತ್ತಾ?
2: ಡೆಫಿನೆಟ್ಲಿ ಸರ್.
3: ಅದ್ರ ಬಗ್ಗೆ
2: ಓಕೆ ಸರ್, ಇಲ್ಲಿ ನೋಡೋದಾದ್ರೆ ಏನಂದ್ರೆ ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಕೀಟನಾಶಕ ಇರ್ಬೋದು, ಏನಂದ್ರೆ ಈಗ ರಾಸಾಯನಿಕ ಗೊಬ್ಬರ ನೀವು ಯೂರಿಯಾ ಅಂತಿರಲ್ಲ, ಯೂರಿಯಾ ಮಣ್ಣಿಗೆ ಹಾಕ್ತೀರ, ಡೆಫಿನೆಟ್ಲಿ 46% ಇದರಲ್ಲಿ ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ ನಮ್ಮ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ನೀವು ಒಂದು ಯೂರಿಯಾ ಯಾವಾಗ ಮಣ್ಣಿಗೆ ಹಾಕ್ತಿರಲ್ಲ, ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಇರುತ್ತೆ. ಓಕೆ, ಈ ನೈಟ್ರೋ ಇದು ಯೂರಿಯಾ ಇದೆಲ್ಲ ಕೆಮಿಕಲ್ ಇಂದ ಮಾಡಿರೋದು. ಈ ಕೆಮಿಕಲ್ ಮಣ್ಣಲ್ಲಿ ಹೋಗಿ ಕೂತಾಗ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಸತ್ತೋಗ್ಬಿಡುತ್ತೆ. ಅದಕ್ಕೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಬೇಕು ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಆಗಿ. ಅದ ಎಲ್ಲಿರುತ್ತೆ ಅಂದ್ರೆ ಈ ಬೇರುಗಳ ಸುತ್ತಮುತ್ತಲ ಏರಿಯಾದಲ್ಲಿ ಇರುತ್ತೆ, ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಅಂತ ನಾವು. ಸೊ ಈ ಯೂರಿಯಾ ಅದಕ್ಕೆ ಬೇಡವೇ ಬೇಡ, ಯಾಕಂದ್ರೆ ಇದು ಕೃತಕವಾಗಿ ಮಾಡಲ್ಪಟ್ಟಿರುವಂತ ಒಂದು ಗೊಬ್ಬರ, ರಾಸಾಯನಿಕ ಗೊಬ್ಬರ.
3: ಹೌದು,
2: ಅದಕ್ಕೆ ನೀವು ಇದನ್ನ ಯೂಸ್ ಮಾಡಲೇಬಾರ್ದು. ನೀವು 46% ನಿಮಗೆ ನೈಟ್ರೋಜನ್ ಬೇಕಂದ್ರೆ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಹೋಗ್ಬೋದು. ನೀವು ತಿಪ್ಪೆ ಗೊಬ್ಬರ ಹಾಕಿ 46% ಸಿಗೋದಲ್ಲ ಡೆಫಿನೆಟ್ಲಿ, ಆದ್ರೆ ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸುತ್ತೆ, ಇನ್ನಷ್ಟು ಹೆಚ್ಚು ಮೈಕ್ರೋಫ್ಲೋರಾ ಹೆಚ್ಚಾಗುತ್ತೆ ರೈಜೋಸ್ಫಿಯರ್ ಅಲ್ಲಿ. ಆ ಮೈಕ್ರೋಫ್ಲೋರಾನೆ ಸಾಕು ನಮ್ಮ ನಿಸರ್ಗದಲ್ಲಿ ಇರುವಂತ ಒಂದು ನೈಟ್ರೋಜನ್ ಹಿಡಿದುಕೊಂಡು ಆ ಬೇರುಗಳಲ್ಲಿ ಕಳ್ಸಕ್ಕೆ. ಸೊ ಅದಕ್ಕೆ ಯೂರಿಯಾ ಹಾಕ್ಬೇಕು, DAP ಹಾಕ್ಬೇಕು, ಬೇಡವೇ ಬೇಡ. ಮೈಕ್ರೋಫ್ಲೋರಾ ಹೆಚ್ಚಿಗೆ ಮಾಡಿದ್ರೆ ಸಾಕು. ಹೆಚ್ಚಿಗೆ ಮಾಡಬೇಕಂದ್ರೆ ನಾವೇನ್ ಮಾಡಬೇಕು, ನಮ್ಮ ಮಣ್ಣಿಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅನ್ನು ಹಾಕ್ಬೇಕು. ತಿಪ್ಪೆ ಗೊಬ್ಬರ ಹಾಕಿ, ಕೋಳಿ ಗೊಬ್ಬರ ಹಾಕಿ, ಆನಂತರ ರೇಷ್ಮೆ ಹುಳದ ಗೊಬ್ಬರ ಹಾಕಿ, ಓಕೆ, ಇಂಥವೆಲ್ಲ ಒಂದು ಗೊಬ್ಬರ ಹಾಕಿ, ಎರೆ ಗೊಬ್ಬರ ಹಾಕಿ, ಎರೆ ಜಲ ಹಾಕಿ, ಪಂಚಗವ್ಯ ಹಾಕಿ, ಇದೆಲ್ಲ ನಮ್ಮ ಒಂದು ಸುತ್ತಮುತ್ತಲಿರುವಂತ ನೈಸರ್ಗಿಕವಾಗಿ ಸಿಗುವಂತ ಒಂದು ಏನಂದ್ರೆ ಮಣ್ಣಲ್ಲಿ ಹಾಕುವಂತ ಒಂದು ವಸ್ತುಗಳು, ಇವನ್ನ ಹಾಕಿ ಮಣ್ಣಲ್ಲಿರುವಂತ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಹೆಚ್ಚಾಗಿ ಅವುಗಳೇ ಸಾರಜನಕವನ್ನು ನೈಟ್ರೋಜನ್ ಅನ್ನ ಹಿಡಿದುಕೊಂಡು ಬೇರೆಗೆ ಕಳಿಸಿ ಡೆಫಿನೆಟ್ಲಿ ಸಸಿಗಳಿಗೆ ಎಷ್ಟು ನೈಟ್ರೋಜನ್ ಬೇಕು ಅದನ್ನೆಲ್ಲ ಕೊಡುತ್ತವೆ, ಅಷ್ಟೇ ಸಾಕು. ಸೊ ಅದಕ್ಕೆ ಯೂರಿಯಾ DAP ಫರ್ಟಿಲೈಸರ್ ಹಾಕೋದೇ ಬೇಡ ನನ್ನ ಪ್ರಕಾರ, ಸಾಕಷ್ಟೇ ಮಣ್ಣಿನ ಫಲವತ್ತತೆ ತಾನಾಗಿ ತಾನೇ ಹೆಚ್ಚಾಗ್ತಾ ಹೋಗುತ್ತದೆ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ಹೇಳಿದ್ರಿ, ಮಣ್ಣಿನ ಫಲವತ್ತತೆ ಎಲ್ಲಾ ತಿಳಿಸಿದ್ರಿ. ಈಗ ಬಹಳ ಮುಖ್ಯವಾಗಿ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಾದ ಬಗ್ಗೆ ಸ್ವಲ್ಪ.
2: ತುಂಬಾ ಅತ್ಯುತ್ತಮ ಒಂದು ವಿಷಯ ನೋಡಿ, ಇದು KLE ಸೊಸೈಟಿಯಲ್ಲಿ ಬರುವಂತ ಒಂದು ಉದಯೋನ್ಮುಖ ಕೃಷಿ ಮಹಾವಿದ್ಯಾಲಯ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್. ಇದು ಮುಖ್ಯ ಒಂದು ಸಬ್ ಕ್ಯಾಂಪಸ್ ಇರೋದು ತೆನಿಕೋಳದಲ್ಲಿ. ಎಲ್ಲಿ ಬರುತ್ತಂದ್ರೆ ಇದು ಯರಗಟ್ಟಿ ಮತ್ತು ಬೆಳಗಾವಿ ಬರುವಂತ ಒಂದು ರೋಡ್ ಅಲ್ಲಿ ಬರುತ್ತೆ, ಆ ಸ್ಟೇಟ್ ಹೈವೇ ಅನ್ಕೋಬಹುದು ನಾವು. ತೆನಿಕೋಳ ಒಂದು ಚಿಕ್ಕ ಹಳ್ಳಿ, ಆ ಚಿಕ್ಕ ಹಳ್ಳಿಗೆ ಹತ್ತಿಕೊಂಡು ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಇದೆ. ಆ ಬೈಲುವಂಗಲ ತಾಲೂಕಲ್ಲಿ ಬರೋದು, ಬೈಲುವಂಗಲದಿಂದ ಒಂದು 12 ಕಿಲೋಮೀಟರ್ ಅಷ್ಟೇ ಆಗೋದು. ಮುಖ್ಯವಾಗಿ ಈ ಕಾಲೇಜ್ ಬರೋದು ಯರಗಟ್ಟಿ ಮತ್ತು ಬೆಳಗಾವಿ ರೋಡ್ನ ಮುಖ್ಯ ರಸ್ತೆಯಲ್ಲೇ ಇರೋದು. ಇದು ಶುರುವಾಗಿ ಇದು ಪ್ರಾರಂಭವಾಗಿ ಒಂದು 8 ತಿಂಗಳಾಯ್ತು. ಈಗ ಸದ್ಯದ ಮಟ್ಟಿಗೆ ಮೊದಲನೇ ವರ್ಷದ BSc ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 1 ಸೆಮ್ ಮುಗಿದೋಯ್ತು, 2ನೇ ಸೆಮ್ ಅಲ್ಲಿ ಇರೋದು. ಈಗ ಮತ್ತೆ ಸೆಪ್ಟೆಂಬರ್ಗೆ ಹೊಸ ಬ್ಯಾಚ್ ಬರುತ್ತೆ, ಸೆಕೆಂಡ್ ಇಯರ್ಸ್ ಬರ್ತಾ ಇದ್ದಾರೆ. ಸೊ ಈಗ 2ನೇ ವರ್ಷ ಶುರು ಅಂತ ನಾವು ಅನ್ಕೊಂತಾ ಇದೀವಿ. ಈ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಲ್ಲಿ ಸುಮಾರು ಒಂದು 11 ಡಿಪಾರ್ಟ್ಮೆಂಟ್ಗಳಿವೆ. ಆ 11 ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಹೇಳ್ತೇನೆ. ಎಂಟಮೊಲಜಿ ಇದೆ, ಪ್ಯಾಥಾಲಜಿ ಇದೆ, ಮೈಕ್ರೋಬಯಾಲಜಿ ಇದೆ, ಜೆನೆಟಿಕ್ಸ್ ಇದೆ, ಎಕನಾಮಿಕ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಇದೆ, ಅನಂತರ ಅಗ್ರೋನಮಿ ಅಂತ ಇದೆ, ಸಾಯಿಲ್ ಸೈನ್ಸ್ ಇದೆ. ಸೊ ನಮ್ಮ ರೈತರಿಗೆ ಏನೇನು ಬೇಕು ಮೂಲಭೂತವಾಗಿ ಅವರ ಬೆಳೆಗಳಿಗೆ ಸಹಾಯವಾಗುವಂಥದ್ದು ಅಂತ ಎಲ್ಲ ಒಂದು ಸಿಬ್ಬಂದಿ ವರ್ಗ ನಮ್ಮಲ್ಲಿದೆ. ಸುತ್ತಮುತ್ತಲಿನ ರೈತರೇ ತಾವು ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ಬರಬಹುದು, ವಿಸಿಟ್ ಮಾಡಿ ದಯವಿಟ್ಟು. ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಮಣ್ಣಿನ ಒಂದು ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ, ಮತ್ತು ನಾವು ಟೆಸ್ಟ್ ಮಾಡ್ತೇವೆ. ಡೆಫಿನೆಟ್ಲಿ ನಾವು ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಾಮಗ್ರಿಗಳನ್ನು ನಾವು ತರಿಸ್ಕೊಂಡಿದ್ದೇವೆ. ಆದ್ದರಿಂದ ತಾವು ಬನ್ನಿ, ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ವಿಸಿಟ್ ಕೊಡಿ, ತಮಗೇನು ಸಹಾಯ ಬೇಕು ನಾವು ಕೊಡಲು ಸದಾ ಸಿದ್ಧವಾಗಿರ್ತೇವೆ, ನಮ್ಮ ಒಂದು ಉಪಯೋಗವನ್ನು ತಾವು ತೆಗೆದುಕೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ.
3: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸರ್ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಕೇಳುಗರೆ, ರೈತ ಬಾಂಧವರೆ, ದಯವಿಟ್ಟು ಕೇಳಿ. ಇವತ್ತಿನ ದಿನಗಳಲ್ಲಿ ಅದು ಹೆಂಗಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ರೋಗಗ್ರಸ್ತರಿದ್ದಾರೆ. ಅದಕ್ಕೆ ಮೂಲಭೂತ ಕಾರಣನೇ ನಾವು. ಯಾಕಂದ್ರೆ ನಾವು ಮಾಡುವಂತ ಒಂದು ಕೃಷಿ ಪದ್ಧತಿ ಇರ್ಬೋದು, ನಾವು ತಿನ್ನುವಂತ ಒಂದು ಆಹಾರ ಇರ್ಬೋದು, ಇದಕ್ಕೆಲ್ಲ ಮುಖ್ಯ ಕಾರಣ. ಈಗ ನೋಡಿ ಸದ್ಯದ ಮಟ್ಟಿಗೆ ಎಲ್ಲಿನೂ ಎಫೆಕ್ಟ್ ಇದೆ, ಅದಕ್ಕೂ ನಾವು ಕೂಡ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ನಾವು ಮಾನವ ಕುಲದವರು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಪರಿಸರವನ್ನು ಹಾಳು ಮಾಡಬೇಡಿ. ಯಾವ ತರ ಅಂದ್ರೆ ಸಿಕ್ಕಾಪಟ್ಟೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು, ಉಪಯೋಗಿಸೋದು, ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕೋದು, ಇದನ್ನೆಲ್ಲ ಬಿಟ್ಟು ಬಿಡಿ. ಬಿಟ್ಟು ಸವಿಸ್ತಾರವಾದ ಸಮಗ್ರ ಕೃಷಿಗೆ ತಾವು ಮರಳಿ. ಈಗ ಬೆಲ್ಲದ ಚಹಾ ಬಂದಿದೆ, ನಾವು ಚಿಕ್ಕವರಿದ್ದಾಗಿತ್ತು. ಸೊ ತಾವು ಮರಳಿ ಅಂತ ತಮ್ಮಲ್ಲಿ ಮನವರಿಕೆ ಮಾಡ್ಕೋತೇನೆ. ಈಗ ನೋಡಿ ಎಲ್ಲಿನ ಎಫೆಕ್ಟ್ ತುಂಬಾ, ನೀರಿನ ಪ್ರಭಾವ ಕಡಿಮೆ. ಯಾವ ರೈತನು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದ್ದಾರೆ ಅವರ ಬೆಳೆಗಳು ಎಂದೂ ಫೇಲ್ ಆಗಲ್ಲ ಇಂತ ಒಂದು ಸಂದರ್ಭದಲ್ಲಿ. ಅದೇ ಯಾವ ರೈತರು ರಾಸಾಯನಿಕ ರೈತರು ಮಾಡ್ತಾ ಇದ್ದಾರೆ ಅವರಿಗೆ 15 ದಿವಸ ಮಳೆ ಆಗದೆ ಇದ್ರೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಇದೇ ಮೇನು ಒಂದು ವ್ಯತ್ಯಾಸ ಇರೋದು ಆರ್ಗ್ಯಾನಿಕ್ ಫಾರ್ಮರ್ಗೂ ಮತ್ತು ಏನಂದ್ರೆ ನಾನ್ ಆರ್ಗ್ಯಾನಿಕ್ ಫಾರ್ಮರ್ಗೂ. ಅದಕ್ಕೆ ಏನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ರೂಢಿಸಿಕೊಳ್ಳಿ. ಆದಷ್ಟು ಸಾಧ್ಯವಾದಷ್ಟು ನಮ್ಮ ನಿಸರ್ಗದಲ್ಲಿರುವಂತಹ ಒಂದು ತ್ಯಾಜ್ಯ ವಸ್ತುಗಳನ್ನು ನಿಮ್ಮ ಭೂಮಿಗೆ ಹಾಕಿ ಅತ್ಯುತ್ತಮವಾದ ಫಸಲನ್ನು ತೆಗೆದುಕೊಳ್ಳಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಆಶಿಸುತ್ತೇನೆ. ಧನ್ಯವಾದಗಳು ತುಂಬಾ.
3: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ.
2: ಧನ್ಯವಾದ ಸರ್, ತಾವು ಒಂದು ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ತುಂಬಾ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
3: ಸ್ನೇಹಿತರೆ, ಇದಾಗಿತ್ತು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಂಟಮಾಲಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು, ಅವರೊಂದಿಗೆ ಸ್ನೇಹಿತರೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೇಳಿ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದ ಗೀತೆ ಎವಿ ಶೇಷಗಿರಿ ರಾವ್ ನಿರ್ದೇಶನದ 1977 ತೆರೆ ಕಂಡಂತಹ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಬರೆದಿರುವಂತಹ ಈ ಹಾಡನ್ನ ಜಿ ಕೆ ವೆಂಕಟೇಶ್ ಅವರು ರಚಿಸಿದ್ದಾರೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರು.

90.4 ತರಂಗಾಂತರಗಳಲ್ಲಿ ಕೆಎಲ್ಇಯ ವೇಣುಧ್ವನಿಯಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆ 1974 ತೆರೆ ಕಂಡಂತಹ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ ಇದು. ಎನ್ ಮೂರ್ತಿಯವರ ನಿರ್ದೇಶನದ ರಾಜ ಮುದ್ದುರಾಜ ನೂಕುವಂತ ಕೋಪ ನನ್ನಲ್ಲಿಕೆ.

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ನಾ ನಿನ್ನ ಮರೆಯಲಾರೆ ಚಿತ್ರದ ಗೀತೆ. ಇದು ಉದಯಶಂಕರ್ ಅವರ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ 1970 ತೆರೆ ಕಂಡಂತಹ ಹಸಿರು ತೋರಣ ಚಿತ್ರದ ಗೀತೆ ಇದು. ಒಂದು

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 ಎಫ್ಎಂ ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ 1974 ತೆರೆಕಂಡಂತಹ ಭೂತಯ್ಯನ ಮಗ ಅಯ್ಯು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಗ್ಗುರುತು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಕಾದಂಬರಿ ಆಧಾರಿತ ಚಿತ್ರವಿದು. ಗುಳ್ಳನ ಪಾತ್ರದಲ್ಲಿ ವಿಷ್ಣುವರ್ಧನ್, ಅಯ್ಯು ಪಾತ್ರದಲ್ಲಿ ಲೋಕೇಶ್, ಭೂತಯ್ಯನ ಪಾತ್ರದಲ್ಲಿ ಎಂಪಿ ಶಂಕರ್, ಸಿದ್ದಲಿಂಗಯ್ಯ ಅವರು ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರಕ್ಕೆ ಜಿಕೆ ವೆಂಕಟೇಶ್ ಸಂಗೀತವನ್ನ ನೀಡಿದ್ದಾರೆ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಮಲೆನಾಡ ಹೆಣ್ಣ, ಮೈಬಣ್ಣ, ಬಲುಚನ್ನ, ಆ ನಡುಸಣ್ಣ

0: ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ.
1: ನಾನು ಭಾರತಿ ವಿಷ್ಣುವರ್ಧನ್. ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಯಸದೆ ಬಂದ ಭಾಗ್ಯ ಚಿತ್ರದ ಗೀತೆ ಇದು. 1977 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ವಿಷ್ಣುವರ್ಧನ್, ಮಂಜುಳಾ ಅಭಿನಯಿಸಿದ್ದಾರೆ. ಗೀತೆ ಪ್ರೀತಿಸು ಸಮೀಪಿಸು ಇನ್ನು ನಾ ಸೋತೆನು.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.